ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ಹಾಗೂ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಶುಕ್ರವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನಶಕೆ 1948, ಶ್ರಾವಣ ಮಾಸದ 2ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 24ನೇ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಕೇಳಿ ಡಾಕ್ಟರ್ ವಿನಾಯಕ ಕುಲಕರ್ಣಿ ಅವರಿಂದ ಚಿಂತನ.
2: ಭಕ್ತಿ ಇದು ಕೇವಲ ಎರಡಕ್ಷರದ ಪದವಾಗಿರದೆ ನಮ್ಮನ್ನು ಉದ್ಧಾರ ಮಾಡಲ್ಪಡುವ, ಮುಕ್ತಿಗೆ ಸಾಧನ ಮಾರ್ಗ ತೋರುವ ದಾರಿದೀಪ. ಭಗವಂತ ಹಾಗೂ ಭಕ್ತನನ್ನು ಪರಸ್ಪರ ಜೋಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಂದು ಜೀವಿಯು ತಾನು ಮಾಡುವ ಕಾಯಕದಲ್ಲಿ ಅಥವಾ ಕೆಲಸದಲ್ಲಿ ತನ್ಮಯಗೊಂಡು ಬಾಹ್ಯ ಪ್ರಪಂಚಕ್ಕೆ ವಿಮುಖವಾಗಿರುವುದೇ ಭಕ್ತಿ ಎನಿಸಿಕೊಳ್ಳುತ್ತದೆ. ನಾವುಗಳು ನಮ್ಮ ಇತಿಹಾಸ ಪುರಾಣ ಕಾವ್ಯಗಳಲ್ಲಿ ಭಕ್ತಿಯ ಕುರಿತಾಗಿ ಸಾಕಷ್ಟು ಉಲ್ಲೇಖ ಪುರಾವೆ ನಿದರ್ಶನಗಳನ್ನು ಕಾಣುತ್ತೇವೆ. ವಿಶೇಷವಾಗಿ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಭಗವಂತ ಎಂಬ ಶಬ್ದದೊಡನೆ ಭಕ್ತ ಹಾಗೂ ಭಕ್ತವತ್ಸಲ ಎಂಬ ಪದ ಉಗಮವಾಗಿದೆ. ಭಕ್ತಿ

ಗಳಲ್ಲಿ 9 ಪ್ರಕಾರಗಳು. ಅದನ್ನು ಸಾರ್ಥಕ ಮಾಡಿಕೊಂಡವರ ಹೆಸರನ್ನು ನಾವು ದಿನ ತಪ್ಪದೆ ಹೇಳುತ್ತೇವೆ. ಆದರೆ ನಾವುಗಳು ಯಾರೂ ಅವರಂತೆ ಆಗಲು ಪ್ರಯತ್ನ ಮಾತ್ರ ಮಾಡುತ್ತಿಲ್ಲ. ಕೆಲವು ಜನ ಪ್ರಯತ್ನಿಸಿದವರಲ್ಲಿ ಮತ್ತು ಅದರಲ್ಲಿ ವಿಫಲರಾದವರಲ್ಲಿ ಎದುರಿಗೆ ಮಾತ್ರ ಕಾಣುತ್ತಾರೆ. ಆದರೆ ಭಕ್ತಿಯಲ್ಲಿ ಯಶ ಪಡೆದವರನ್ನು ನಾವುಗಳು ಸರಿಯಾಗಿ ಗುರುತಿಸುವಲ್ಲಿ ವಿಫಲರಾಗಿದ್ದೇವೆ. ಏಕೆಂದರೆ ಭಕ್ತಿಯಲ್ಲಿ ಅಥವಾ ಭಕ್ತನಾದವನಿಗೆ ಮೊದಲು ತಾಳ್ಮೆ ಅಥವಾ ಸಹನೆ ಬಹಳೇ ಮುಖ್ಯವಾದದ್ದು. ಭಾರತೀಯರಾದ ನಾವು ಭಗವಂತನನ್ನು ಸ್ವಾಮಿ, ಭಕ್ತವತ್ಸಲ ಎಂದು ಪ್ರೀತಿ ಹಾಗೂ ಗೌರವದಿಂದ ಕರೆದಿದ್ದೇವೆ. ಶ್ರೀ ಮಹಾವಿಷ್ಣುವಿನ ದಶಾವತಾರಗಳು ಭಕ್ತರ ಉದ್ಧಾರಕ್ಕೆ ಹಾಗೂ ಭಕ್ತಿಯನ್ನು ಎತ್ತಿ ತೋರಿಸುವುದಕ್ಕಾಗಿ ಆಗಿದೆ. ನಮ್ಮ ಎಲ್ಲ ಶಿವಶರಣರ ವಚನಗಳಲ್ಲಿ

0: ಮೊದಲು ತಾಳ್ಮೆ ಅಥವಾ ಸಹನೆ ಬಹಳೇ ಮುಖ್ಯವಾದದ್ದು. ಭಾರತೀಯರಾದ ನಾವು ಭಗವಂತನನ್ನು ಸ್ವಾಮಿ, ಭಕ್ತವತ್ಸಲ ಎಂದು ಪ್ರೀತಿ ಹಾಗೂ ಗೌರವದಿಂದ ಕರೆದಿದ್ದೇವೆ. ಶ್ರೀ ಮಹಾವಿಷ್ಣುವಿನ ದಶಾವತಾರಗಳು ಭಕ್ತರ ಉದ್ಧಾರಕ್ಕೆ ಹಾಗೂ ಭಕ್ತಿಯನ್ನು ಎತ್ತಿ ತೋರಿಸುವುದಕ್ಕಾಗಿ ಆಗಿದೆ. ನಮ್ಮ ಎಲ್ಲ ಶಿವಶರಣರ ವಚನಗಳಲ್ಲಿ, ಹರಿದಾಸರ ಕೀರ್ತನೆಗಳಲ್ಲಿ, ಸೂಫಿ ಸಂತರ ಭಜನೆಗಳಲ್ಲಿ, ತತ್ವಪದಕಾರರಲ್ಲಿ, ತತ್ವಜ್ಞಾನಿಗಳ ಸಂದೇಶದಲ್ಲಿ ನಾವು ಭಕ್ತಿಯನ್ನು ಕುರಿತಾಗಿ ಅದರ ಮೂಲ ಸ್ವರೂಪ, ಕಾಣುವ ಪರಿ ಇತ್ಯಾದಿಗಳನ್ನು ವಿಪುಲವಾಗಿ ಕಾಣುತ್ತೇವೆ. ಯಾವ ವ್ಯಕ್ತಿಯೂ ತನ್ನ ಅಹಮ್ಮನ್ನು ಕ್ಷಣಕಾಲ ದೂರ ಮಾಡುತ್ತಾನೋ ಅವನು ಆ ಕ್ಷಣದಲ್ಲಿ ಭಕ್ತನಾದಂತೆಯೇ ಸರಿ. ಆದರೆ ಇದು ನಿರಂತರ ಪ್ರಕ್ರಿಯೆ ಆದಾಗ ಅವನು ಪರಿಪೂರ್ಣ ಭಕ್ತನಾಗಿ ಭಗವಂತನ ಸಾಯುಜ್ಯ ಪದವಿಯನ್ನು ಪಡೆಯುತ್ತಾನೆ. ಇತಿಹಾಸದಲ್ಲಿ ಹಲವು ನಿದರ್ಶನಗಳು ನಮಗೆ ಸಿಗುತ್ತವೆ. ಅದರಲ್ಲಿ ಮಾನ್ಯರಾದ ಭಕ್ತಿ ಭಂಡಾರಿ ಬಸವಣ್ಣ, ಭಕ್ತ ಕುಂಬಾರ, ಭಕ್ತ ಕನಕದಾಸ, ಸಂತ ಶಿಶುನಾಳ ಶರೀಫರು, ಸಂತ ತುಕಾರಾಮ, ತುಲಸೀದಾಸರು, ದಾಸಶ್ರೇಷ್ಠ ಪುರಂದರಾದಿದಾಸರು, ಸಂತ ಕಬೀರದಾಸರು, ಬಂಗಾಳದ ವಲ್ಲಭ ಚೈತನ್ಯರು ಮುಂತಾದ ಮಹನೀಯರು ನಮಗೆ ಪ್ರೇರಕವಾಗಿದ್ದಾರೆ. ಈ ಮಹನೀಯರ ಮನಪರಿವರ್ತನೆಯಾಗಿ ಭಕ್ತರಾಗಿ ಪ್ರಸಿದ್ಧಿ ಹೊಂದಿ ಇತರರಿಗೂ ಅದರ ಬೆಳಕನ್ನು ತೋರಿದರು. ಅದರ ಹಿಂದಿನ ಎಲ್ಲ ಆವಿಷ್ಕಾರಗಳು, ಅದರ ಉಪಯೋಗ, ಅದರ ಹಿಂದಿನ ವ್ಯಕ್ತಿಯ ನಿರಂತರ ಪರಿಶ್ರಮ, ತನ್ಮಯತೆ ಇತ್ಯಾದಿಗಳು ಭಕ್ತಿಯ ಇನ್ನೊಂದು ರೂಪವಾಗಿವೆ. ನಾವು ಮಾಡುವ ಪ್ರತಿ ಕಾರ್ಯ ಭಗವಂತನ ಸೇವೆ ಎಂದು ತಿಳಿದರೆ ಅಲ್ಲಿ ಭಕ್ತಿ ತಾನಾಗಿಯೇ ಉದಯಿಸುತ್ತದೆ. ಭಗವಂತನೇ ನಮ್ಮಲ್ಲಿ ನಿಂತು ಪ್ರೇರಕನಾಗಿ, ಕಾರಕನಾಗಿ ಆ ಕಾರ್ಯ ಮಾಡಿಸುತ್ತಾನೆ. ಪರಿಪೂರ್ಣ ಭಕ್ತಿ ಭಗವಂತನಲ್ಲಿ ಬರುವುದು ನಮಗೆ ಅಸಾಧ್ಯವೆನಿಸಿದರೂ ಅದನ್ನು ಪಡೆದುಕೊಳ್ಳುವ ಕ್ರಿಯೆ ಪ್ರಯತ್ನದಲ್ಲಿ ನಾವು ನಿರಂತರ ಮುಂದುವರಿಯಲೇಬೇಕು. ಅದನ್ನು ಸಂಪಾದಿಸುವಲ್ಲಿ ಯಶಸ್ವಿಗಳಾಗುತ್ತೆ ಎಂಬ ದೃಢ ವಿಶ್ವಾಸ ಕೂಡ ನಮ್ಮಲ್ಲಿ ಬಹಳೇ ಮುಖ್ಯವಾದದ್ದು. ಇಂದಿನ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮನುಷ್ಯನ ಅಹಂ ಪ್ರಪ್ರಥಮವಾಗಿ ಕಾರಣವಾಗಿದೆ. ಅದನ್ನು ಸ್ವಲ್ಪ ಬದಿಗಿಟ್ಟು ಸಾವಧಾನವಾಗಿ ನೋಡಿದಾಗ ಅದರ ಮೂಲ ಸಮಸ್ಯೆ ತಿಳಿದು ಪರಿಹಾರಕ್ಕೆ ಮಾರ್ಗ ದೊರೆಯುವುದು. ಅದುವೇ ಸಹನೆ ಅಥವಾ ತಾಳ್ಮೆ ಎನಿಸಿಕೊಳ್ಳುವುದು. ಇದು ಭಕ್ತನಾದವನಿಗೆ ಅತಿ ಅವಶ್ಯಕ ಗುಣ. ಅದಕ್ಕೆ ನಮ್ಮ ದಾಸರು ತಮ್ಮ ಕೀರ್ತನಗಳಲ್ಲಿ, ತಾಳುವಿಕೆಗಿಂತ ತಪವು ಬೇರೆ ಇಲ್ಲ, ಈಸಬೇಕು ಇದ್ದು ಜಯಿಸಬೇಕು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಎಂಬ ಇತ್ಯಾದಿ ವಾಕ್ಯಗಳು ಭಕ್ತನಾದವನಿಗೆ ಬೆಳಕು ನೀಡುತ್ತವೆ. ಭಕ್ತಿಯು ಮನದಲ್ಲಿ ಅಂತಃಕರಣದಿಂದ ಕೂಡಿದಾಗ ಅಲ್ಲಿ ದ್ವೇಷಕ್ಕೆ ಜಾಗವಿರುವುದಿಲ್ಲ. ಇಡೀ ಪ್ರಪಂಚ ಭಕ್ತಿಯ ಬೆಳಕಿನಲ್ಲಿ ಭಗವಂತನ ಕಾರುಣ್ಯ ತುಂಬಿ ಎಲ್ಲೆಡೆ ಶಾಂತಿ ತುಂಬಿ ಸರ್ವೇ ಜನಾ ಸುಖಿನೋಭವಂತು, ಲೋಕಾ ಸಮಸ್ತ ಸುಖಿನೋಭವಂತು, ಸರ್ವ ಸನ್ಮಂಗಲಾನಿ ಭವಂತು ಎಂಬ ಉಕ್ತಿ ಎಲ್ಲೆಡೆ ಹರಡುವುದು.
1: ಇದುವರೆಗೆ ಡಾಕ್ಟರ್ ವಿನಾಯಕ್ ಕುಲಕರ್ಣಿಯವರಿಂದ ಚಿಂತನಾ ಕೇಳಿದಿರಿ. ಆಕಾಶವಾಣಿ ಧಾರವಾಡದ ಇದೀಗ ರೈತರಿಗೆ ಸಲಹೆಗಳು.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರೈತ ಬಾಂಧವರೇ ನಮಸ್ಕಾರ. ಹೆಸರಿನಲ್ಲಿ ಕಂಡು ಬರುವ ನಂಜು ರೋಗ, ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ದಟ್ಟ ಮತ್ತು ತಿಳಿ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸ್ತವೆ, ಗಿಡಗಳು ಕುಳ್ಳಗಾಗಿರ್ತವೆ, ರೋಗ ತೀವ್ರವಾಗಿದ್ದರೆ ಕಾಯಿ ಬಿಡೋದಿಲ್ಲ. ಇದರ ನಿರ್ವಹಣೆ ಏನಪ್ಪಾ ಅಂದ್ರೆ ರೋಗಕ್ಕೆ ತುತ್ತಾದ ಸಸ್ಯಗಳನ್ನ ಪ್ರಾರಂಭದ ಹಂತದಲ್ಲಿಯೇ ಗುರುತಿಸಿ ಕಿತ್ತು ಮಣ್ಣಿನಲ್ಲಿ ಹೂಳಬೇಕು. ಅಂತರ್ವ್ಯಾಪಿ ಕೀಟನಾಶಕಗಳಾದ 0.5 ಮಿಲಿಲೀಟರ್ ಇಮ್ಡಾಕ್ಲೋಫ್ರೀಡ್, 17.8 SL ಅಥವಾ 0.3 ಗ್ರಾಂ ಅಸಿಟಾಮಾಫ್ರೀಡ್ 20 SP ಅಥವಾ 0.3 ಗ್ರಾಂ ಥಯಾಮಿಥಾಕ್ಸಾಮ್ 25 WG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬಟಾಣಿ, ಇದರಲ್ಲಿ ಕಂಡುಬರುವ ಬೂದಿ ರೋಗ, ಇದರ ಲಕ್ಷಣ ಮತ್ತು ಹಾನಿ ಏನಪ್ಪಾ ಅಂದ್ರೆ ಎಲೆ ತೊಟ್ಟು ಕಾಂಡ ಮತ್ತು ಹೂವಿನ ದಳದಲ್ಲಿ ಬಿಳಿ ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಕಂಡುಬರ್ತದೆ. ರೋಗದ ತೀವ್ರತೆ ಜಾಸ್ತಿಯಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಬೂದಿ ರೋಗ ಕಂಡುಬಂದಾಗ ಬೆಳೆಗೆ 3 ಗ್ರಾಂ %80 ನೀರಿನಲ್ಲಿ ಕರಗುವ ಗಂಧಕ ಅಥವಾ 1 ಗ್ರಾಂ ಡೈನೋಕಾಫ್ ಅಥವಾ 1 ಮಿಲಿಲೀಟರ್ ಪ್ರೊಪೆಕೊನಾಜಾಲ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 144-200 ಲೀಟರ್ ಸಿಂಪರಣಾ ದ್ರಾವಣ ಬಳಸಬೇಕು. ಅವಶ್ಯಕತೆ ಕಂಡುಬಂದಲ್ಲಿ 2 ವಾರಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ಕಾಯಿಕೊಳೆಯುವ ರೋಗ, ಇದರ ಲಕ್ಷಣ ಮತ್ತು ಹಾನಿ ಏನಪ್ಪ ಅಂದ್ರೆ ಕಾಯಿಗಳು ಕಂದು ಬಣ್ಣಕ್ಕೆ ತಿರುಗಿ ಕೊಳಿತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ರೋಗ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಪ್ರೊಪೆಕೊನಾಸ್

0: ಜಾಲ್ 25 EC ಅಥವಾ 1.0 ml ಎಕ್ಸಾಕೋನಾಜಾಲ್ 5 EC ಬೆರೆಸಿ ಸಿಂಪಡಿಸಬೇಕು. ಅವಶ್ಯಕತೆ ಕಂಡುಬಂದಲ್ಲಿ 2 ವಾರಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ರೈತ ಬಾಂಧವರೇ, ಕಾಂಡ ಕೊಳೆಯುವ ರೋಗ, ಇದರ ಲಕ್ಷಣ ಮತ್ತು ಹಾನಿ ಏನಪ್ಪ ಅಂದ್ರೆ, ರೋಗಕ್ಕೆ ತುತ್ತಾದ ಕಾಂಡಭಾಗವು ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿ ನಂತರ ಒಣಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ರೋಗ ಕಂಡುಬಂದಾಗ ಪ್ರತಿ ಲೀಟರ್ ನೀರಿನಲ್ಲಿ 1 ml ಪ್ರೊಪೆಕೋನಾಜಾಲ್ 25 EC ಅಥವಾ 1.0 ml ಎಕ್ಸಾಕೋನಾಜಾಲ್ 5 EC ಬೆರೆಸಿ ಸಿಂಪಡಿಸಬೇಕು. ಅವಶ್ಯಕತೆ ಕಂಡುಬಂದಲ್ಲಿ 2 ವಾರಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ರೈತ ಬಾಂಧವರೇ, ಸೂರ್ಯಕಾಂತಿ. ಸೂರ್ಯಕಾಂತಿಯನ್ನ ಮುಂಗಾರು ಬೆಳೆಯಾಗಿ ಬೆಳೆದರೆ ಜುಲೈ ಕೊನೆಯವರೆಗೂ ಬಿತ್ತನೆ ಮಾಡಬಹುದು. ಬೀಜಕ್ಕೆ ಅಜೋಸ್ಪೆರ್ಲಿಮ್ ಜೀವಾಣುವಿನಿಂದ ಪ್ರತಿ ಎಕರೆಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಶಿಫಾರಸು ಮಾಡಿದ ರಸಗೊಬ್ಬರಗಳ ಜೊತೆಗೆ 10 kg ಸತುವಿನ ಸಲ್ಫೇಟ್ ಪ್ರತಿ ಹೆಕ್ಟೇರ್ಗೆ ಸೇರಿಸಿ ಬಿತ್ತನೆ ಮಾಡಬೇಕು. ಇನ್ನು ಕಳೆ ನಿಯಂತ್ರಣ. ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಒಳಗಾಗಿ ಪ್ರತಿ ಎಕರೆಗೆ 1.2 ಲೀಟರ್ ಬ್ಯೂಟಾಕ್ಲೋರ್ 50 EC ಅಥವಾ 1.8 ಲೀಟರ್ ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬಿತ್ತಿದ 35 ದಿನಗಳ ನಂತರ 1 ಸಾರಿ ಕೈಗಳೆ ಹಾಗೂ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಬಿತ್ತಿದ 15-20 ದಿನಗಳಲ್ಲಿ ಪ್ರತಿ ಎಕರೆಗೆ 250 ml ಪ್ರೊಪೋಕ್ಯುಜಾಫಾಪ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ವಾರ್ಷಿಕ ಹುಲ್ಲು ಜಾತಿಯ ಕಳೆಗಳನ್ನು ಹತೋಟಿ ಮಾಡಬಹುದು. ಇನ್ನು ಅಂತರ ಬೇಸಾಯ. ಕೂರಿಗೆ ಭತ್ತದಲ್ಲಿ ಬಿತ್ತನೆಯಾದ 15 ದಿನಗಳ ನಂತರ ಹದವು ಸಿಕ್ಕಾಗ 1 ವಾರದ ಅಂತರದಲ್ಲಿ 2 ಅಥವಾ 3 ಸಲ ಎಡೆಕುಂಟೆ ಹೊಡಿಬೇಕು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಹಸಿಯ ಕೊರತೆಯಾದಾಗ ಬಿರುಕು ಬಂದು ಮಣ್ಣಿನ ತೇವಾಂಶ ತೀವ್ರಗತಿಯಲ್ಲಿ ನಷ್ಟವಾಗುವುದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಿತ್ತನೆಯಾದ ಸುಮಾರು 40 ದಿನಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದರೊಂದಿಗೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದಾಗಿ ನೀರು ಹೆಚ್ಚಾಗಿ ಕಳೆಗಳು ನಾಶವಾಗಿ ಬಸಿಯದಂತೆ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಭತ್ತದ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿ ಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನ ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎಡೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಅಥವಾ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ, ಪಾರ್ಥೇನಿಯಂ ಇಲ್ಲವೇ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿ ಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳ ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಸು ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ. ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ, ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಷ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
1: ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಹಿಂದಿನ ಸಂಚಿಕೆಯೊಳಗ ಹೇಳಿದ್ನೆಲ್ಲ, ಶಿರಹಟ್ಟಿ ವೆಂಕೋಬರಾಯರು ರಾಮ್ಭಾವನ್ನ ತಮ್ಮ ಕಂಪನಿಯೊಳಗೆ ಕೆಲಸ ಮಾಡಲಿಕ್ಕೆ ಬಾ ಅಂತ ಕರೀತಾರ. ಅದರಿಂದ ರಾಮ್ಭಾವುಗ ಮತ್ತ ತಮ್ಮ ಕಂಪನಿಗೆ ಇಬ್ಬರಿಗೂ ಅನುಕೂಲ ಆಗ್ತದ ಅಂತಾನು ಹೇಳ್ತಾರ. ಅದಕ್ಕ ಕಲ್ಲೋಪಂತರು ಏನಂದ್ರು, ವೆಂಕೋಬರಾಯರ ಸಲಹೆ ಕಲ್ಲೋಪಂತರಿಗೆ ಒಪ್ಪಿಗೆ ಆತು. ಆ ಕಾಲದೊಳಗ ಶಿರಹಟ್ಟಿ ವೆಂಕೋಬರಾಯರು ಸ್ಥಾಪಿಸಿದ ಶ್ರೀ ಮಹಾಲಕ್ಷ್ಮಿ ಪ್ರಸಾದಿಕ ಸಂಗೀತ ನಾಟಕ ಮಂಡಳಿ ಕನ್ನಡ ರಂಗಭೂಮಿಯೊಳಗ ಸಾಕಷ್ಟು ಹೆಸರು ಮಾಡಿತ್ತು. 1903 ಜನ್ಮ ತಳೆದ ಈ ಕಂಪನಿ ಬೆಳಗಾವಿಗೆ ಬಂದಾಗ ಕರ್ನಾಟಕದ ದೊಡ್ಡ ನಾಟಕ ಕಂಪನಿಗಳೊಳಗ ಒಂದು ಅಂತ ಪರಿಗಣಿಸಲ್ಪಟ್ಟಿತ್ತು. ರಂಗಭೂಮಿಯ ಮತ್ತ ಸಂಗೀತ ಲೋಕದ ದಿಗ್ಗಜರು ಈ ಕಂಪನಿಯೊಳಗಿದ್ರು. ಈ ಕಂಪನಿಯೊಳಗ ಸಂಗೀತಕ್ಕ ವಿಶೇಷ ಆದ್ಯತೆಯನ್ನು ನೀಡಲಾಗ್ತಿತ್ತು. ಕರ್ನಾಟಕ ಮತ್ತ ಮಹಾರಾಷ್ಟದ ಸುಪ್ರಸಿದ್ಧ ಗಾಯಕರನ್ನ ಕಂಪನಿಗೆ ಕರೆಸಿಕೊಂಡು ಅವರ ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿದ್ರು. ಹಿಂಗ ಈ ಕಂಪನಿಗೆ ಬಂದ

0: ಗುರುರಾವ್ ದೇಶಪಾಂಡೆಯವರು ಈ ಕಂಪನಿಯ ಕಲಾವಿದರಿಗೆ ಸಂಗೀತ ಶಿಕ್ಷಣವನ್ನ ನೀಡ್ತಿದ್ರು. ಈ ಕಂಪನಿ ಗದಗ ಸುತ್ತಮುತ್ತಲ ಪ್ರದೇಶದೊಳಗ ಕ್ಯಾಂಪ್ ಮಾಡಿದ್ರ ಸ್ವತಃ ಪಂಚಾಕ್ಷರಿ ಗವಾಯಿಗಳೇ ಬಂದು ಕಲಾವಿದರಿಗೆ ಹಿಂದೂಸ್ತಾನಿ ಚೀಸ್ಗಳನ್ನ ಕಲಿಸ್ತಿದ್ರು. ಈ ಕಂಪನಿಯ ದಶಾವತಾರ ನಾಟಕಕ್ಕ ಪಂಚಾಕ್ಷರಿ ಗವಾಯಿಗಳೇ ಸಂಗೀತ ನೀಡಿದ ಇತಿಹಾಸ ಅದ. ಈ ಎಲ್ಲಾ ಸಂಗತಿಗಳನ್ನ ತಿಳಿದುಕೊಂಡ ಕಲ್ಲೋಪಂತರು ಶಿರಹಟ್ಟಿ ವೆಂಕೋಬರಾಯರಿಗೆ ತಮ್ಮ ಮಗನನ್ನ ಕಳಿಸ್ತೀನಿ ಅನ್ನೋ ನಿರ್ಧಾರವನ್ನ ತಿಳಿಸಿದ್ರು. ಶಿರಹಟ್ಟಿ ಕಂಪನಿ ದೊಡ್ಡ ಕಂಪನಿ ಆಗಿದ್ರಿಂದ ರಾಮ್ಭಾವು ಕೆಲವು ವರ್ಷಗಳ ಕಾಲ ಅಲ್ಲೇ ನಿಶ್ಚಿಂತೆಯಿಂದ ಇರಬಹುದು ಅನ್ನೋ ಲೆಕ್ಕಾಚಾರ ಕಲ್ಲೋಪಂತರದಾಗಿತ್ತು. ಅವರ ಯೋಚನೆಗೆ ಪೂರಕ ಅನ್ನೋ ಹಂಗ ಶಿರಹಟ್ಟಿ ವೆಂಕೋಬರಾಯರು ಕಲ್ಲೋಪಂತರಿಗೆ,
1: ನೋಡಪ್ಪ, ನೀನೀ ಕಳಿಸಿದಂದ್ರ ಅವನ್ ಎಲ್ಲಾ ಖರ್ಚುನು ನಾನ ನೋಡ್ಕೋತೇನೆ, ಅಷ್ಟ ಅಲ್ಲ ಅವನ್ನ ನಮ್ಮ ಮನೆಯೊಳಗ ಮಗನಂಗ ಇಟ್ಕೋತೇನೆ
0: ಅಂತ ಭರವಸೆಯನ್ನ ನೀಡಿದ್ರು. ಕಲ್ಲೋಪಂತರು ತಮ್ಮ ಮಗಗ,
2: ರಾಮ್ಬಾವು ನೋಡ, ಎಲ್ಲಾ ಕೊಡ್ತೇನೆ ಅನ್ನತ್ತಾರ, ನಿನಗ ಚಲೋ ಊಟ ಸಿಗ್ತದ, ಮತ್ತ ಪೆಟ್ಟಿಗೆ ಬಾರಿಸೋದು ಸಿಗ್ತದ, ಪೆಟ್ಟಿಗೆ ಕೇಳಾಕೂ ಸಿಗ್ತದ, ಹಂಗಂದ್ರ ನೀ ಅವ್ರ ಜೊತೆ ಹೋಗ್ಬಿಡ
0: ಅಂತ ಹೇಳಿದ್ರು. ಎಂದಿನಂಗ ಪಿತೃವಾಕ್ಯ ಪರಿಪಾಲಕ ರಾಮಚಂದ್ರ ಶಿರಹಟ್ಟಿ ಕಂಪನಿಯನ್ನ ಸೇರ್ಕೊಂಡ. ಕೆಲವೇ ದಿನಗಳೊಳಗ ಅಲ್ಲಿನ ಸಾಹೇಬರೊಂದಿಗೆ ಸಖ್ಯವನ್ನ ಬೆಳೆಸಿ ರಂಗಭೂಮಿಗೆ ಬೇಕಾಗೋ ಗತ್ತುಗಳನ್ನ ಕಲ್ಕೊಂಡ. ಶಾಸ್ತ್ರೀಯ ಸಂಗೀತಕ್ಕ ಸಾಥಿ ಮಾಡೋದು ಮತ್ತ ರಂಗ ಸಂಗೀತಕ್ಕ ಸಾಥಿ ಮಾಡೋದು ಎರಡೂ ವಿಭಿನ್ನವಾದ ಕಲೆಗಳು. ರಾಮ್ಭಾವು ಶಾಸ್ತ್ರೀಯ ಸಂಗೀತವನ್ನ ನುಡಿಸಬಲ್ಲವ ಆಗಿದ್ದ, ಆದ್ರ ರಂಗಗೀತೆಗಳನ್ನ ನುಡಿಸೋದು ಅವಗ ಅಪರಿಚಿತವಾದ ಕಲೆ. ಅದನ್ನ ರಾಮ್ಭಾವು ಖಾನ್ ಸಾಹೇಬರಿಂದ ಕಲ್ಕೊಂಡ. ಈ ತಾಲೀಮು ಬೆಳಗಾವಿಯೊಳಗ್ ನಡೀತು. ಈ ರಾಮ್ಭಾವು ಶಿರಹಟ್ಟಿ ಕಂಪನಿಯನ್ನ ಸೇರ್ಕೊಂಡ ಮೇಲೆ ಅದು ಒಂದು ತಿಂಗಳ ಕಾಲ ಬೆಳಗಾವಿಯೊಳಗನ ಕ್ಯಾಂಪ್ ಮಾಡಿತ್ತು. ಶಿರಹಟ್ಟಿ ಕಂಪನಿ ಆವಾಗಿನ ಕಾಲದೊಳಗ ಸಂಪೂರ್ಣ ರಾಮಾಯಣ, ದಶಾವತಾರ ಇಂತಹ ಪೌರಾಣಿಕ ನಾಟಕಗಳನ್ನ, ಕಿತ್ತೂರು ಚೆನ್ನಮ್ಮದಂತಹ ಐತಿಹಾಸಿಕ, ಮಿಸ್ ಮಾಧುರಿ ಅಂತಹ ಸಾಮಾಜಿಕ ನಾಟಕಗಳ ಪ್ರದರ್ಶನ ಮಾಡ್ತಿತ್ತು. ಕಂಪನಿಯೊಳಗ ಅನೇಕ ಪ್ರಖ್ಯಾತ ಗಾಯಕ ನಟರಿದ್ರು. ರಾಮ್ಭಾವು ಈ ಕಂಪನಿಯೊಳಗ ಮೊದಲು ಕಲಿತದ್ದು ಮಿಸ್ ಮಾಧುರಿ ನಾಟಕದ ರಂಗಗೀತೆಗಳನ್ನ. ಈ ನಾಟಕದೊಳಗ ಒಟ್ಟು 25 ರಂಗಗೀತೆಗಳಿದ್ವು. ರಾಮ್ಭಾವು ಅವುಗಳನ್ನ ಆಸಕ್ತಿಯಿಂದ ಕಲ್ಕೊಂಡು ಅವುಗಳಿಗೆ ಸಾಥಿ ಮಾಡುವಷ್ಟು ಪರಿಣಿತ ಆದ.

ಶಿರಹಟ್ಟಿ ಕಂಪನಿ ಪ್ರಯೋಗ ಮಾಡ್ತಾ ಇದ್ದ ಉಳಿದ ನಾಟಕಗಳೊಳಗೂ ಸಾಮಾನ್ಯವಾಗಿ 25-30 ರಂಗಗೀತೆಗಳು ಇದ್ದೇ ಇರ್ತಿದ್ವು. ಅವಾಗ ನಾಟಕಗಳಲ್ಲಿನ ರಂಗಗೀತೆಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಆಧರಿಸಿದ ರಂಗಗೀತೆಗಳಾಗಿದ್ರಿಂದ ಮತ್ತ ಕೆಲವು ರಂಗಗೀತೆಗಳು ನೇರವಾಗಿ ಹಿಂದೂಸ್ತಾನಿ ಸಂಗೀತದ ಛೋಟಾ ಖ್ಯಾಲದ ಧಾಟಿಯೊಳಗ ಇದ್ದದ್ರಿಂದ ಅವುಗಳನ್ನು ನುಡಿಸೋದು ಮತ್ತ ಅವುಗಳಿಗೆ ಸಾಥಿ ಮಾಡೋದು ರಾಮ್ಬಾವು ವಿಜಾಪುರೆ ಅವರಿಗೆ ಕಷ್ಟದ ಕೆಲಸ ಏನೂ ಆಗಿರಲಿಲ್ಲ. ಗಾಯಕ ನಟ ಹಾಡೋ ಶ್ರುತಿ ಸ್ಥಾನವನ್ನ ಗುರುತಿಸೋದು ಮತ್ತ ಅದನ್ನ ಥಟ್ಟನೆ ನುಡಿಸುವಂತಹ ಜಾಣ್ಮೆ, ಇದು ಅವಾಗಿನ ಕಾಲದ ಕಂಪನಿಯೊಳಗಿದ್ದ ಹಾರ್ಮೋನಿಯಂ ವಾದಕರೊಳಗ ಇರಲೇಬೇಕಾಗಿದ್ದ ಮುಖ್ಯ ಗುಣ ಆಗಿತ್ತು. ಇವೆಲ್ಲಾನೂ ಸಮರ್ಥವಾಗಿ ತನ್ನೊಳಗ ಅಳವಡಿಸಿಕೊಳ್ಳೋ ಆತ್ಮವಿಶ್ವಾಸ ರಾಮ್ಬಾವುಗಿತ್ತು. ಕ್ಷಿಪ್ರಗತಿಯೊಳಗ ಅದನ್ನ ಅವರು ಸಾಧಿಸಿದ್ರು. ಹಂಗಾಗಿ ಬಹಳ ಲಘುನೇ ಅವರು ಶಿರಹಟ್ಟಿ ಕಂಪನಿಯೊಳಗ ಹೊಂದಿಕೊಂಡು ಬಿಟ್ರು.

0: ಹಾರ್ಮೋನಿಯಂ ನುಡಿಸೋ ಕಲಾವಿದನೊಳಗ ಇರಬೇಕಾಗಿದ್ದ ಜಾಣ್ಮೆ, ಚತುರತೆ ಇವೆಲ್ಲವೂ ರಾಮ್ಭಾವುನೊಳಗಿರೋದು. ಮತ್ತ ರಾಮ್ಭಾವು ಸಮರ್ಥವಾಗಿ ಹಾರ್ಮೋನಿಯಂ ನುಡಿಸೋದು, ಇದನ್ನ ವೆಂಕೋಬರಾಯರು ಕಂಡುಕೊಂಡ್ರು. ಹಂಗಂದ್ರ ರಾಮ್ಭಾವುನ ಜೀವನ ಅದ ಕಂಪನಿಯೊಳಗ ಮುಂದುವರಿತೇನು, ಅದನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವ್ ಬಿಜಾಪುರೆ ಅವರ ಜೀವನ, ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ,
0: ಧ್ವನಿ ಮಹಾಂತೇಶ್ ಕೆಎಚ್,
1: ನಿರ್ವಹಣೆ ಮಂಜುಳಾ ಪುರಾಣಿಕ್. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಆಕಾಶವಾಣಿ ಧಾರವಾಡ.

ಆತ್ಮೀಯರೇ, ಈ ದಿನ ನಮ್ಮ ನಿಲಯದಿಂದ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8:30ಕ್ಕೆ ಎಂಆರ್ ಗೌತಮ್ ಅವರು ಹಾಡಿರುವ ಶಾಸ್ತ್ರೀಯ ಗಾಯನ, ಸಾಪ್ತಾಹಿಕ ಸಂಚಿಕೆ ಗಾಂಧಿ ಸ್ಮೃತಿ ಪ್ರಸಾರವಾಗಲಿದೆ 9:05ಕ್ಕೆ, ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ 9:15ಕ್ಕೆ, 9:30ಕ್ಕೆ ನಂದನದಲ್ಲಿ ಕನ್ನಡ ಚಿತ್ರಗೀತೆಗಳು, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು 10:30ಕ್ಕೆ, 10:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. ಮಧ್ಯಾಹ್ನ 11:00ಗೆ ಹಿಂದಿ ಚಿತ್ರಗೀತೆಗಳು, 11:30ಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡಿರುವ ಶಾಸ್ತ್ರೀಯ ಗಾಯನ, 12:05ಕ್ಕೆ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ, ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ್ದು. ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾ ಗಿರೀಶ್ ಕುಮಾರ್ ಎಎಂ ಅವರೊಡನೆ ಸಂದರ್ಶನ.

0: ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗದ್ದು. ಮಧ್ಯಾಹ್ನ 1:20 ರಾಮದುರ್ಗದ ದ್ಯಾಮವ್ವ ಯಮುನಪ್ಪ ಮಾದರಾಗು ಮೇಳದವರಿಂದ ಚೌಡ್ಕಿ ಪದ. ಚಿತ್ರಗೀತೆಗಳನ್ನು ಕೇಳುವಿರಿ. 1:30, 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 3:00 ಸಾಯಂಕಾಲ 5:30 ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮವನ್ನು ಆಲಿಸುವಿರಿ. ಇನ್ನು ಸಂಜೆ ಪ್ರಸಾರದಲ್ಲಿ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು 5:30, 5:45 ಮನೋಚಿಂತನ. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಕರ್ನಾಟಕ ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಅವಲೋಕನ ಪ್ರಸಾರವಾಗಲಿದೆ 6:30. ಹಲೋ ಕೃಷಿ ರಂಗದಲ್ಲಿ 6:50 ಜಲಾನಯನ ಅಭಿವೃದ್ಧಿ ಯೋಜನೆಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಮೊಹಮ್ಮದ್ ಫರ್ವೇಜ್ ಬಂಟನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು. ನಂತರ ಧಾರವಾಡದ ಶಾಂತವ್ವ ರುದ್ರಾಕ್ಷಿ ಹಾಗೂ ಮೇಳದವರಿಂದ ಭಜನಾ ಪದ. 7:45 ಕೇಳುವಿರಿ ಗಮಕ ವಾಚನ ಶಶಿಕಲಾ ಅರುಣ್ ದಾನಿಯವರಿಂದ. ರಾತ್ರಿ 8:00 ಯುವವಾಣಿ ಲಕ್ಷ್ಮಣ ಕಲ್ಲೂರವರಿಂದ ಸ್ವರಚಿತ ಕವಿತಾ ವಾಚನ. 8:15 ಸಂಸತ್ತಿನ ಸಮೀಕ್ಷೆ ದಿಲ್ಲಿ ಕೇಂದ್ರದಿಂದ. 8:30 ಸ್ವರಾಂಜಲಿ. 9:30 ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಗಲಿದೆ. 10:00 ಸಂಸತ್ತಿನಲ್ಲಿ ನಡೆಯುತ್ತಿರುವ ಉಭಯ ಸದನಗಳ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ದಿಲ್ಲಿ ಕೇಂದ್ರದಿಂದ ಕೇಳುವಿರಿ. ಇದುವರೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡರೆ ಈಗ ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದೀ ಅವದತ್ ಯತ್ ಪ್ರಶ್ನಪತ್ರಸ್ಯ ಅನಧಿಕೃತ ಪ್ರಕಾಶನ ಪ್ರಕರಣಸ್ಯ ಅನಂತರಂ ಗತ ಅರ್ಧ ತ್ರಿಮಾಸೆ ಅನೇಕ ಮಹತ್ವಪೂರ್ಣಾಃ ಉಪಾಯಾಃ ಕೃತಾಃ. ದೋಷಿಣಃ ಗೃಹೀತ್ವಾ ಕಾರಾಗಾರೆ ಸ್ಥಾಪಿತಾಃ ಸಂತಿ. ಗತರಾತ್ರೌ ಪ್ರಸಾರಿತೆ ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಶ್ರೀಮೋದಿ ಅವದತ್ ಯತ್ ಪ್ರಶಾಸನಸ್ಯ ಪ್ರಥಮಂ ಉತ್ತರದಾಯಿತ್ವಂ ವಿದ್ಯಾರ್ಥಿನಾಂ ಶೈಕ್ಷಣಿಕ ವರ್ಷಸ್ಯ ಸಂರಕ್ಷಣಂ ಆಸೀತ್. ಅತಏವ ಪರೀಕ್ಷಾಣಾಂ ಅವಿಲಂಬೇನ ಆಯೋಜನಂ ಅತ್ಯವಶ್ಯಕಂ ಆಸೀತ್. ಅಸೌ ಏತದಪಿ ಉಕ್ತವಾನ್ ಯತ್ ಪ್ರಶ್ನಪತ್ರಸ್ಯ ಅನಧಿಕೃತ ಪ್ರಕಾಶನಂ ನ ಲಘು ವಿಷಯಃ ಅಪಿತು ಏತೇನ ಲಕ್ಷಶಃ ವಿದ್ಯಾರ್ಥಿನಾಂ ತೇಷಾಂ ಅಭಿಭಾವಕಾಶ್ಚ ಅತ್ಯಂತಂ ಪೀಡಿತಾಃ ಅಭವನ್. ರೊಮಾನಿಯಾ ದೇಶಸ್ಯ ಆಧಿಕಾರಿಕ ಯಾತ್ರಾರತ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಅದ್ಯ ಬುಖಾರೆಸ್ಟ್ ನಗರಸ್ಯ ವಿಕ್ಟೋರಿಯಾ ಪ್ಯಾಲೇಸ್ ಇತ್ಯತ್ರ ರೊಮಾನಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ಇಲಿ ಬೋಲೋಜಾನ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಸಾ ರೊಮಾನಿಯಾ ದೇಶಸ್ಯ ರಾಷ್ಟ್ರಪತಿನಾ ನಿಕುಸೋರ್ ದಾರಿ ಇತ್ಯನೇನ ಸಹ ಭಾರತ ರೊಮಾನಿಯಾ ಬಿಜಿನೆಸ್ ಫೋರಂ ಸಮ್ಮೇಳನಂ ಅಪಿ ಸಂಬೋಧಯಿಷ್ಯತಿ. ತದನಂತರಂ ರಾಷ್ಟ್ರಪತಿ ಮುರ್ಮುಃ ರೊಮಾನಿಯಾ ದೇಶಸ್ಯ ಸಂಸದಿ ಗಮಿಷ್ಯತಿ ಯತ್ರ ಸಾ ಸಿನೆಟ್ ಇತ್ಯಸ್ಯ ಅಧ್ಯಕ್ಷ ಮರ್ಸಿಯಾ ಅಬ್ರುಡೀನ್ ತಥಾ ಚೇಂಬರ್ ಆಫ್ ಡೆಪ್ಯುಟೀಸ್ ಇತ್ಯಸ್ಯ ಅಧ್ಯಕ್ಷ ಸೋರಿನ್ ಗ್ರಿಂಡೇನು ಇತ್ಯನಯಾ ಚ ಸಹ ವಾರ್ತಾಲಾಪಂ ಕರಿಷ್ಯತಿ. ದಿಲ್ಲಿ ಉಚ್ಚ ನ್ಯಾಯಾಲಯನ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮ 2024 ಇತ್ಯಸ್ಯ ಅಂತರ್ಗತಂ ಪ್ರಕರಣಾನಾಂ ಶ್ರವಣಾರ್ಥಂ ತಕ್ಷಣ ಪ್ರಭಾವೇಣ ನೂತನಃ ಫಾಸ್ಟ್ಟ್ರ್ಯಾಕ್ ಇತಿ ಶೀಘ್ರ ನ್ಯಾಯಾಲಯ ಸ್ಥಾಪಿತಃ. ಉಚ್ಚ ನ್ಯಾಯಾಲಯಸ್ಯ ಅಧಿಸೂಚನಾನುಸಾರಂ ರೌಸ್ ಎವೆನ್ಯೂ ನ್ಯಾಯಾಲಯ ನ್ಯಾಯಾಧಿಕಾರಿಣಃ ಅನು ಗ್ರೋವರ್ ಬಲೀಗಾ ಇತ್ಯಸ್ಯಾಃ ನ್ಯಾಯಪೀಠಂ ವಿಶೇಷರೂಪೇಣ ನಾಮನಿರ್ದಿಷ್ಟಃ ಶೀಘ್ರ ನ್ಯಾಯಾಲಯ ಭವಿಷ್ಯತಿ. ಅತ್ರ ಸಾರ್ವಜನಿಕ ಪರೀಕ್ಷಾ ಅಧಿನಿಯಮ ಸಂಬದ್ಧ ಪ್ರಕರಣಾನಾಂ ತಥಾ ತೈಃ ಸಹ ಸಂಬದ್ಧಾನಾಂ ಅಪರಾಧಾನಾಂ ಶ್ರವಣಂ ಭವಿಷ್ಯತಿ. ತೀಸ ಹಜಾರಿ ನ್ಯಾಯಾಲಯಸ್ಯ ಮಧ್ಯಸ್ಥತಾ ಕೇಂದ್ರಸ್ಯ ಪ್ರಭಾರಯುಕ್ತಾ ನ್ಯಾಯಾಧೀಶ ಅನು ಗ್ರೋವರ ಬಲೀಗಾ ಅಸ್ಯ ಪ್ರಯೋಜನಸ್ಯ ಕೃತೆ ವಿಶೇಷ ನ್ಯಾಯಾಧೀಶರೂಪೇಣ ರೌಸ್ ಎವೆನ್ಯೂ ನ್ಯಾಯಾಲಯಂ ಸ್ಥಾನಾಂತರಿತ. ಅಸ್ಯ ನಿರ್ಣಯಸ್ಯ ಉದ್ದೇಶ

0: सार्वजनिक परीक्षासु अनुचित साधन संबद्ध प्रकरणानां शीघ्र निर्णयं सुनिश्चेतुम् अस्ति। एषा अधिसूचना प्रधानमन्त्रिणा नरेन्द्र मोदिना प्रश्नपत्रस्य अनधिकृत प्रकाशन प्रकरणेषु संलिप्तानां व्यक्तिनां शीघ्रं कठोर दंड विधानार्थं शीघ्र न्यायालय स्थापनायाः घोषणानन्तरं कतिपय होरानन्तरं एव प्रख्यापिता। केन्द्रेण विभिन्नेषु मन्त्रालयेषु विभागेषु च सचिवाः नियुक्ताः सन्ति। विनीत जोशी यः सम्प्रति शिक्षामन्त्रालयस्य उच्चशिक्षासचिवः अस्ति सः पञ्चायतीराजमन्त्रालयस्य सचिवः अभवत्। नरेशपालः गंगवारः नूतनः उच्चशिक्षासचिवः भविष्यति। टीके अनिलकुमारः विद्यालयशिक्षायाः साक्षरतायाः च सचिवः भविष्यति। आवासन्नगरकार्यविभागस्य सचिवः कटिकिथला श्रीनिवासः पूर्वोत्तरक्षेत्रस्य विकासमन्त्रालयस्य सचिवत्वेन नियुक्तः अभवत्। केशवचन्द्रा इत्येषः खननमन्त्रालयस्य सचिवः भविष्यति। चन्द्रभूषणकुमारश्च श्रमाजीविकामन्त्रालयस्य सचिवः भविष्यति। सुशीलकुमार लोहानी इत्येषः पशुपालनस्य दुग्धव्यवसायस्य च सचिवः भविष्यति। सत्येन्द्रसिंहः नगरविकासविभागस्य सचिवत्वेन भविष्यति। पीयूषगोयलः राष्ट्रियमानवाधिकार आयोगस्य महासचिवः भविष्यति। मन्त्रिमण्डलस्य नियुक्तिसमित्या एतेषां नियुक्तिः स्वीकृतास्ति। दिल्ली मेट्रो रेल निगमः डीएमआरसी इत्येषः सूचितवान् यत् अद्य प्रातः सार्ध सप्तवादनात् राष्ट्रिय राजधान्यां सुरक्षाकारणात् अग्रिम निर्देशपर्यन्तं 17 मेट्रो स्थानकानि पिहितानि भविष्यन्ति। एतेषु स्थानकेषु लोककल्याणमार्गः राजीव चौक पटेल चौक आश्री रामकृष्ण आश्रम मार्गः बाराखंभा मार्गः सर्वोच्च न्यायालयः सेवातीर्थादि स्थानकानि सन्ति। वार्ताः।
1: आकाशवाणी धारवाड। मैसूर सैंडल ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
2: ಪಾಲಕರೇ ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ ನ್ಯಾಕ್ ಎ ಶ್ರೇಣಿ 7 ಇಂಜಿನಿಯರಿಂಗ್ ಕೋರ್ಸ್ಗಳು 85 ಹೆಚ್ಚು ಅನುಭವಿ ಶಿಕ್ಷಕರು 200 ಸಂಶೋಧನಾ ಲೇಖನಗಳು 35 ಅಧಿಕ ಪೇಟೆಂಟ್ಗಳು 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ ಎಐ ಆಧಾರಿತ ತರಬೇತಿ ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್ ಸಿಇಟಿ ಕೋಡ್ E135 ಕಾಮೆಡ್ ಕೆ ಕೋಡ್ E74
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ ನಿಜವಾಗಿ ಇವೆಲ್ಲವೂ ಸಾಧ್ಯವೇ
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ
6: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ
1: ಆಕಾಶವಾಣಿ ಧಾರವಾಡ ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ
7: ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ
8: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
9: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ

0: ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಗಿ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದಂಗಡಿಗಳನ್ನು ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮೂರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
0: ರಾಷ್ಟೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ

0: ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟ್ರೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್ ಕೆ ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ, ಜಾಡು ಹಿಂಬಾಲಿಸಿ, ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿಇ

0: ಇನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನನ್ನ ಒಂದು ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ ನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನಡೆದಿದೆ. ಶಿಲ್ಪಾ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಸೊ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
0: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ, ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಿಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಶ್ರೀಪಾದ ಹೆಗಡೆಯವರು ಹಾಡಿರುವ ಡಾಕ್ಟರ್ ಬಸು ಬೇವಿನ ಗಿಡದವರ ರಚನೆ.

0: ಕೇಳುಗರು, ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS.

0: Pune, a premier heritage group of institutes.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ
2: ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವಿಕೆ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥಸಂಚಲನ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ದ ಭಾರತಕ್ಕೆ 7 ವಿಕೆಟ್ ಜಯ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳನ್ನು ತ್ವರಿತವಾಗಿ ನಡೆಸುವುದು ಅತ್ಯಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ಕುರಿತು ಪ್ರಸ್ತಾವನೆ ಸಿದ್ದಪಡಿಸುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಇಲಾಖೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸಿ ಕರಡು ಪ್ರಸ್ತಾವನೆಯನ್ನು ಕಳೆದ ರಾತ್ರಿ ತಡವಾಗಿ ಸಲ್ಲಿಸಿವೆ ಎಂದು ಅವರು ಹೇಳಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವಂತಹ ಈ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೊ ಮತ್ತು ಲೇಹ್ ಲಡಾಖ್ ಎಪೆಕ್ಸ್ ಬಾಡಿಯ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಷರತ್ತುಗಳ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಂಡಿರುವುದಾಗಿ ವಾಂಗ್ಚುಕ್ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಹೊಣೆಗಾರಿಕೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಕಳೆದ ತಿಂಗಳ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಪಾಲಿಸಿ ಶೀಘ್ರದಲ್ಲೇ ಹಿಂದಿನ ತೂಕವನ್ನು ಮರಳಿ ಪಡೆಯುವಂತೆ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸೋನಂ ವಾಂಗ್ಚುಕ್ ಅವರು ಉತ್ತಮ ಆರೋಗ್ಯದಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ನೂತನ ತ್ವರಿತ ನ್ಯಾಯ

0: ನ್ಯಾಯಾಲಯವನ್ನು ಸ್ಥಾಪಿಸಿದೆ. ಹೈಕೋರ್ಟ್ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರೌಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿ ಅನು ಗ್ರೋವರ್ ಬಳಿಕ ಅವರ ನ್ಯಾಯಾಲಯವು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳು ಮತ್ತು ಅವಕ್ಕೆ ಸಂಬಂಧಿಸಿದ ಅಪರಾಧಗಳ ವಿಚಾರಣೆ ನಡೆಸುವ ವಿಶೇಷ ತ್ವರಿತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿದ್ದು ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುಳ್ಳು ಮಾಹಿತಿ ಹರಡುವುದು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವ ತನ್ನ ನಡವಳಿಕೆಯಿಂದ ಗಮನ ಬೇರೆಡೆ ಸೆಳೆಯಲು ಪಾಕಿಸ್ತಾನ ಮತ್ತೊಮ್ಮೆ ಬಹುಪಕ್ಷೀಯ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿದ್ದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಯಾವುದೇ ಹಕ್ಕು ಪಾಕಿಸ್ತಾನಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದ ಕುರಿತ ಭಾರತದ ನಿಲುವು ಬದಲಾಗಿಲ್ಲ ಎಂದು ಹೇಳಿದ ವಿದೇಶಾಂಗ ವಕ್ತಾರರು ಪಹಲ್ಗಾಮ್ ದಾಳಿ ಸೇರಿದಂತೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೊಮಾನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮಾನಿಯಾ ಪ್ರಧಾನಿ ಇಲಿಯೆ ಬೊಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರೊಂದಿಗೆ ಭಾರತ ರೊಮಾನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ನಂತರ ರಾಷ್ಟಪತಿಯವರು ರೊಮಾನಿಯಾ ಸಂಸತ್ತಿಗೆ ಭೇಟಿ ನೀಡಿ ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯಾನ್ ಮತ್ತು ಪ್ರತಿನಿಧಿಗಳ ಸದನದ ಅಧ್ಯಕ್ಷ ಸೋರಿನ್ ಗ್ರಿಡೆಯಾನು ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಅವರು ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರಾಷ್ಟಪತಿಯವರು ಬುರಾಕೆಸ್ಟ್ ಆರ್ಥಿಕ ಅಧ್ಯಯನಗಳ ವಿಶ್ವವಿದ್ಯಾಲಯ ಮತ್ತು ರಾಷ್ಟೀಯ ಗ್ರಾಮೀಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ನೂತನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನರೇಶ್ ಪಾಲ್ ಗಂಗ್ವಾರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಇರಲಿದ್ದು ಡಿಕೆ ಅನಿಲ್ ಕುಮಾರ್ ಅವರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಕಟಿಕಿತಾಲ ಶ್ರೀನಿವಾಸ್ ಅವರನ್ನು ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೇಶವ್ ಚಂದ್ರ ಅವರು ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿರಲಿದ್ದು ಚಂದ್ರಭೂಷಣ್ ಕುಮಾರ್ ಅವರನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸುಶೀಲ್ ಕುಮಾರ್ ಲೋಹಾನಿ ಅವರನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ, ಸತ್ಯೇಂದ್ರ ಸಿಂಗ್ ಅವರನ್ನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಡಿತಾರಾ ಅವರನ್ನು ರಾಜಧಾನಿ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಅವರನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಮಹಾಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ನೇಮಕಾತಿಗಳಿಗೆ ಕೇಂದ್ರ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಮುಕ್ತ ಸಮಗ್ರ ಪಾರದರ್ಶಕ ಮತ್ತು ನಿಯಮಾಧಾರಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಭಾರತ ತನ್ನ ಬದ್ದತೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ನಡೆದಂತಹ ವಿಶ್ವ ವ್ಯಾಪಾರ ಸಂಸ್ಥೆ WTO ಸಭೆಯಲ್ಲಿ ಭಾರತದ 8ನೇ ವ್ಯಾಪಾರ ನೀತಿ ಪರಿಶೀಲನೆಯ ಅಂತಿಮ ಅಧಿವೇಶನದಲ್ಲಿ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ವಿಷಯವನ್ನು ತಿಳಿಸಿದ್ದಾರೆ. WTO ಸುಧಾರಣೆ ಅಭಿವೃದ್ದಿ ಕೇಂದ್ರೀಕೃತವಾಗಿರಬೇಕು, ಅಭಿವೃದ್ದಿಶೀಲ ರಾಷ್ಟಗಳ ನೀತಿ ರೂಪಿಸುವ ಅವಕಾಶವನ್ನು ಸಂರಕ್ಷಿಸಬೇಕು, ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಬಲಪಡಿಸಬೇಕು ಹಾಗೂ ಈಗಿರುವ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ಧ್ವಜಧಾರಿ ಮೀರಾಬಾಯಿ ಚಾನು ಮತ್ತು ಬ್ಯಾಟನ್ ಬಾರಕಿ ಲವ್ಲಿನಾ ಬಾರ್ಗೋಹಾಯಿನ್ ನೇತೃತ್ವದಲ್ಲಿ ಕ್ರೀಡಾಂಗಣ ಪ್ರವೇಶಿಸಿದ

0: ಭಾರತೀಯ ನಿಯೋಗ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾ ಸಾಗುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಆವೃತ್ತಿಯಲ್ಲಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕ್ರೀಡಾ ವಿಭಾಗಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಹರಾರೆಯಲ್ಲಿ ನಡೆದಂತಹ 3 ಪಂದ್ಯಗಳ ಪುರುಷರ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 126 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಭಾರತ ವೈಭವ್ ಸೂರ್ಯವಂಶಿ ಅವರ ಕೇವಲ 19 ಎಸೆತಗಳಲ್ಲಿ ಸಿಡಿಸಿದ ಆಕರ್ಷಕ ಅರ್ಧ ಶತಕದ ನೆರವಿನಿಂದ 13.2 ಓವರ್ಗಳಲ್ಲಿ 3 ವಿಕೆಟ್ಗಳನ್ನಷ್ಟಕ್ಕೆ ಗುರಿ ತಲುಪಿತು. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನಷ್ಟಕ್ಕೆ 125 ರನ್ ಗಳಿಸಿತು. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರೀ ಮಳೆಯಿಂದ ಎದುರಾಗಿರುವಂತಹ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ನೆರವನ್ನು ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಮಧು ಬಾಲಕೃಷ್ಣ ಅವರ ಸ್ವರದಲ್ಲಿ ಕೇಳಿ ನಂಜುಂಡಿ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಸೈನಿಕ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಣಿ.

0: ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಆರ್ ಗೌತಮ್ ಅವರಿಂದ ರಾಗ್ ಬಹದ್ದೂರಿ ತೋಡಿ ಕೇಳಿದಿರಿ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬ್ಲಾ ಸಾಥ್ ಶೇಷಗಿರಿ ಹಾನ್ಗಲ್, ಹಾರ್ಮೋನಿಯಂ ಸಾಥ್ ವಸಂತ್ ಕನಕಾಪುರ್, ಸಾರಂಗಿ ಸಾಥ್ ಅಬ್ದುಲ್ ಖಾದರ್ ಅವರದಾಗಿತ್ತು. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನಾ.
5: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
4: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
6: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
7: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಕೇಳುಗರೆ, ಮಧ್ಯಾಹ್ನ 11:30ಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡಿರುವ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಅಹಿರ್ ಭೈರವ್ ಕೇಳುವಿರಿ. ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ 12:05ಕ್ಕೆ. ಇದರಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಹನ್ನೆರಡು ಗಂಟೆ 35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಆಕಾಶವಾಣಿ ಧಾರವಾಡ. ಈಗ ಸಮಯ ಸರಿಯಾಗಿ 9:05:10.
1: ಆಕಾಶವಾಣಿ ಧಾರವಾಡ.

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ನಾನು 1908 ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಭಾರತದ ಬೆಳೆಯುತ್ತಿರುವ ದಾರಿದ್ರ್ಯಕ್ಕೆ ರಾಟೆ ಮತ್ತು ಕೈಮಗ್ಗ ಬ್ರಹ್ಮಾಸ್ತ್ರವೆಂದು ವಿವರಿಸಿದ್ದೆ. ಆದರೆ ಆಗ ರಾಟೆಯನ್ನಾಗಲಿ ಕೈಮಗ್ಗವನ್ನಾಗಲಿ ನೋಡಿದ್ದೆನೆಂದು ನನಗೆ ಜ್ಞಾಪಕವಿಲ್ಲ. ಆ ಪುಸ್ತಕ ಬರೆಯುವಾಗ ಯಾವುದು ಭಾರತದ ದಾರಿದ್ರ್ಯವನ್ನು ಹೋಗಲಾಡಿಸುವುದೋ ಅದೇ ಸ್ವರಾಜ್ಯವನ್ನೂ ಸ್ಥಾಪಿಸುವುದೆಂದು ನಾನು ಭಾವಿಸಿದ್ದೆ. 1915 ನಾನು ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗಿದಾಗ ರಾಟೆಯನ್ನು ಕಣ್ಣಿನಿಂದಲೂ ನೋಡಿರಲಿಲ್ಲ. ಸಬರಮತಿ ಸತ್ಯಾಗ್ರಹ ಆಶ್ರಮ ಸ್ಥಾಪನೆಯಾದ ಮೇಲೆ ಅಲ್ಲಿ ಕೆಲವು ಕೈಮಗ್ಗಗಳನ್ನು ಹೂಡಿಸಿದೆವು. ಆದರೆ ನಾವು ಆ ಸಂದರ್ಭದಲ್ಲಿ ಕಷ್ಟವನ್ನು ಎದುರಿಸಬೇಕಾಯಿತು. ನಾವೆಲ್ಲ ಓದಿ ಬರೆಯುವ ಅಥವಾ ವ್ಯಾಪಾರ ಉದ್ಯೋಗಕ್ಕೆ ಸೇರಿದವರಾಗಿದ್ದೆವು. ಕೈಗಾರಿಕಾ ಕುಶಲತೆ ನಮಗಾರಿಗೂ ಇರಲಿಲ್ಲ. ನಾವು ಕೈಮಗ್ಗಗಳಲ್ಲಿ ಕೆಲಸ ಮಾಡುವುದನ್ನು ಕಲಿಸಲು ನಮಗೆ ಒಬ್ಬ ನಿಪುಣ ಕೈಮಗ್ಗ ಶಿಕ್ಷಕ ಬೇಕಾಗಿತ್ತು. ಕೊನೆಗೆ ಪಾಲನ್ಪುರದಿಂದ ಒಬ್ಬ ಶಿಕ್ಷಕನನ್ನು ಕರೆಸಿದೆವು. ಆತ ತನ್ನ ವಿದ್ಯೆಯನ್ನೆಲ್ಲ ನಮಗೆ ಹೇಳಿಕೊಡಲಿಲ್ಲ. ಆದರೆ ಮಗನ್ಲಾಲ್ ಗಾಂಧಿ ಅಷ್ಟು ಸುಲಭವಾಗಿ ಸೋತು ಹೋಗುವವನಾಗಿರಲಿಲ್ಲ. ಯಂತ್ರೋಪಕರಣಗಳ ವಿಷಯದಲ್ಲಿ ಅವನಿಗೆ ಸ್ವಾಭಾವಿಕವಾದ ಅಭಿರುಚಿ ಇತ್ತು. ಅವನು ಬಹಳ ಬೇಗ ಆ ಕಲೆಯಲ್ಲಿ ಪ್ರವೀಣನಾದ. ಸ್ವಲ್ಪ ಕಾಲದೊಳಗೆ ಆಶ್ರಮದಲ್ಲಿ ಅನೇಕ ನೇಕಾರರು ತರಬೇತಾದರು. ನಮ್ಮ ಮುಂದೆ ಇದ್ದ ಗುರಿ ಇದು: ನಮ್ಮ ಕೈಯಿಂದ ಸಿದ್ಧವಾದ ಬಟ್ಟೆಗಳನ್ನು ಮಾತ್ರವೇ ನಾವು ಧರಿಸಬೇಕು. ಆದುದರಿಂದ ನಾವು ಮಿಲ್ ಬಟ್ಟೆಗಳನ್ನು ಬಿಟ್ಟುಬಿಟ್ಟೆವು. ಆಶ್ರಮವಾಸಿಗಳೆಲ್ಲ ಭಾರತದ ಗಿರಣಿಗಳ ನೂಲಿನಿಂದ ತಯಾರಾದ ಕೈಮಗ್ಗದ ವಸ್ತ್ರಗಳನ್ನೇ ಧರಿಸಬೇಕೆಂದು ನಿರ್ಣಯಿಸಿಕೊಂಡೆವು. ಈ ಅಭ್ಯಾಸವನ್ನು ಪ್ರಾರಂಭಿಸಿದುದರಿಂದ ನಮಗೆ ಒಂದು ಅನುಭವ ಪ್ರಪಂಚವೇ ತೆರೆಯಿತು. ಇದರಿಂದ ನೇಕಾರರ ಜೀವನ ಸ್ಥಿತಿಗತಿಗಳು, ಅವರು ಮಾಡುತ್ತಿದ್ದ ವಸ್ತ್ರೋತ್ಪಾದನೆ, ನೂಲು ದೊರೆಯಲು ಅವರು ಪಡುತ್ತಿದ್ದ ಕಷ್ಟ, ಅವರು ಮೋಸಕ್ಕೆ ಒಳಗಾಗುತ್ತಿದ್ದುದು, ಕೊನೆಯದಾಗಿ ಅವರ ಹೆಚ್ಚುತ್ತಿರುವ ಸಾಲ ಅವರ ನೇರ ಸಂಪರ್ಕದಿಂದ ಅರಿಯಲು ನಮಗೆ ಸಾಧ್ಯವಾಯಿತು. ನಮಗೆ ಅವಶ್ಯಕವಾದಷ್ಟೂ ಬಟ್ಟೆಗಳನ್ನು ಕೂಡಲೇ ತಯಾರಿಸಲು ನಮಗೆ ಶಕ್ತಿ ಇರಲಿಲ್ಲ. ಆದುದರಿಂದ ನಮಗೆ ಉಳಿದ ಮಾರ್ಗ ನೇಕಾರರಿಂದ ಕೈಮಗ್ಗದ ಬಟ್ಟೆಗಳನ್ನು ಕೊಳ್ಳುವುದೇ ಆಗಿತ್ತು. ಭಾರತದ ಗಿರಣಿ ನೂಲಿನಿಂದ ನೇಯಲ್ಪಟ್ಟ ಬಟ್ಟೆಗಳು ಬಟ್ಟೆಯ ವ್ಯಾಪಾರಿಗಳನ್ನಾಗಲಿ ನೇಯ್ಗೆಯವರನ್ನಾಗಲಿ ಸಿದ್ಧವಾಗಿ ದೊರಕುವಂತಿರಲಿಲ್ಲ. ನೇಕಾರರು ನೇಯುತ್ತಿದ್ದ ನವಿರಾದ ಸೊಗಸಾದ ಬಟ್ಟೆಗಳೆಲ್ಲ ಪರದೇಶದ ಗಿರಣಿ ನೂಲಿನಿಂದ ನೇಯ್ದವಾಗಿದ್ದವು. ಏಕೆಂದರೆ ಭಾರತದ ಗಿರಣಿಗಳಲ್ಲಿ ಹೆಚ್ಚಿನ ನಂಬರಿನ ನೂಲುಗಳು ತಯಾರಾಗುತ್ತಿರಲಿಲ್ಲ. ಇಂದಿಗೂ ಸಹ ಭಾರತದ ಗಿರಣಿಗಳಲ್ಲಿ ಉತ್ತಮವಾದ ಹೆಚ್ಚಿನ ನಂಬರಿನ ನೂಲು ಮಿತವಾಗಿ ತಯಾರಾಗುತ್ತಿದೆ. ಅತ್ಯುತ್ತಮವಾದ ಅತ್ಯಂತ ಹೆಚ್ಚು ನಂಬರಿನ ನೂಲು ಇಲ್ಲಿ ತಯಾರಾಗುವುದೇ ಇಲ್ಲ. ನಾವು ಅತ್ಯಂತ ಶ್ರಮಪಟ್ಟು ನಮಗಾಗಿ ಸ್ವದೇಶಿ ನೂಲನ್ನು ನೇಯುವ ಕೆಲವು ನೇಕಾರರನ್ನು ಕಂಡುಹಿಡಿದೆವು. ಅವರು ಒಂದು ನಿಯಮವನ್ನು ಒಡ್ಡಿದರು: ತಾವು ತಯಾರಿಸಿದ ಬಟ್ಟೆಯನ್ನೆಲ್ಲ ಆಶ್ರಮ ತೆಗೆದುಕೊಳ್ಳಬೇಕೆಂಬುದು. ಹೀಗೆ ಭಾರತದ ಗಿರಣಿಗಳಲ್ಲಿ ತಯಾರಾದ ನೂಲಿನಿಂದ ಬಟ್ಟೆಗಳನ್ನು ನಮ್ಮ ಉಡುಪಾಗಿ ಅಂಗೀಕರಿಸಿ ಮತ್ತು ನಮ್ಮ ಸ್ನೇಹಿತರಲ್ಲಿ

ಅದನ್ನು ಪ್ರಚಾರ ಮಾಡುವುದರಿಂದ ನಾವು ಭಾರತದ ಗಿರಣಿಗಳ ಸ್ವಯಂ ಪ್ರೇರಿತ ಪ್ರತಿನಿಧಿಗಳಾದೆವು. ಇದರಿಂದ ನಮಗೆ ಸ್ವಾಭಾವಿಕವಾಗಿ ಗಿರಣಿಗಳ ಸಂಪರ್ಕ ಉಂಟಾಯಿತು. ಅವರ ಆಡಳಿತ ವ್ಯವಸ್ಥೆ ಮತ್ತು ಕಷ್ಟ ನಿಷ್ಠುರಗಳ ಪರಿಚಯವು ತಕ್ಕಮಟ್ಟಿಗೆ ಆಯಿತು. ತಾವು ಮಾಡಿದ ನೂಲನ್ನು ತಾವೇ ನೇಯಬೇಕು ಎಂಬುದು ಗಿರಣಿಗಳ ಗುರಿಯಾಗಿದ್ದಿತ್ತೆಂದು ನಮಗೆ ಕಂಡಿತು. ಅವರು ಕೈಮಗ್ಗದವರೊಂದಿಗೆ ಸಹಕರಿಸಿದ್ದುದು ಇಚ್ಛಾಪೂರ್ವಕವಾಗಿ ಅಲ್ಲ, ವಿಧಿಯಿಲ್ಲದೆ ಮತ್ತು ತಾತ್ಕಾಲಿಕವಾಗಿ. ನಮಗೆ ಬೇಕಾಗುವ ನೂಲನ್ನು ನಾವು ಎಷ್ಟು ಬೇಗ ನೂಲಲು ಸಾಧ್ಯವಾದೀತು ಎಂದು ನಾವು ಕಾತುರರಾದೆವು. ನಾವು ನಮ್ಮ ನೂಲನ್ನು ನೂತುಕೊಳ್ಳುವವರೆಗೆ ಗಿರಣಿಗಳ ಮೇಲೆ ಅವಲಂಬಿಸಬೇಕಾಗುವುದೆಂಬುದು ನನಗೆ ಸ್ಪಷ್ಟವಾಗಿತ್ತು. ಭಾರತದ ಗಿರಣಿಗಳ ಪ್ರತಿನಿಧಿಗಳಾಗಿ ಮುಂದುವರಿಯುವುದರಿಂದ ನಾವು ದೇಶಕ್ಕೆ ಯಾವ ಸೇವೆಯನ್ನೂ ಮಾಡಿದಂತಾಗುವುದಿಲ್ಲವೆಂಬುದು ನಮಗೆ ತೋರಿತು. ಈ ಪ್ರಯತ್ನದಲ್ಲಿಯೂ ನಾವು ಬಹಳ ಕಷ್ಟಗಳನ್ನು ಎದುರಿಸಬೇಕಾಯಿತು. ನಮಗೆ ಒಂದು ರಾಟೆಯೂ ಸಿಕ್ಕಲಿಲ್ಲ, ನೂಲುವುದನ್ನು ಕಲಿಸುವವರೂ ಸಿಕ್ಕಲಿಲ್ಲ. ನಾವು ನೂಲಿನ ಉಂಡೆಗಳನ್ನೂ ಕಂಟಿಕೆಗಳನ್ನೂ ಮಾಡಲು ಆಶ್ರಮದಲ್ಲಿ ಕೆಲವು ರಾಟೆಗಳನ್ನು ಉಪಯೋಗಿಸುತ್ತಿದ್ದೆವು. ಒಂದು ಸಲ ಕಾಳಿದಾಸ್ ಝವೇರಿಯವರು ನೂಲುವುದನ್ನು ನಮಗೆ ತೋರಿಸಿಕೊಡಬಲ್ಲ ಒಬ್ಬ ಮಹಿಳೆಯನ್ನು ಕಂಡುಹಿಡಿದರು. ನಾವು ಆಕೆಯ ಬಳಿಗೆ ನಮ್ಮ ಆಶ್ರಮದಿಂದ ಒಬ್ಬರನ್ನು ನೂಲುವುದನ್ನು ಕಲಿತುಕೊಂಡು ಬರಲು ಕಳುಹಿಸಿದೆವು. ಅವರು ವಿಷಯಗಳನ್ನು ಹೊಸದಾಗಿ ಕಲಿಯುವುದರಲ್ಲಿ ನಿಪುಣರೆಂದು ಹೆಸರಾಗಿದ್ದರು. ಅವರೂ ಸಹ ಈ ಕಲೆಯ ಮರ್ಮವನ್ನು ಸ್ವಾಧೀನಪಡಿಸಿಕೊಳ್ಳದೆ ಹಿಂದಿರುಗಿದರು. ಹೀಗೆ ಕಾಲ ಕಳೆಯಿತು. ಜತೆಯಲ್ಲಿ ನನ್ನ ಆತುರವೂ ಹೆಚ್ಚುತ್ತಾ ಬಂದಿತು. ಆಶ್ರಮಕ್ಕೆ ಅನಿರೀಕ್ಷಿತವಾಗಿ ಬರುವವರನ್ನೆಲ್ಲ ಅವರಿಗೆ ಈ ವಿಷಯದಲ್ಲಿ ಏನಾದರೂ ತಿಳಿದಿರುವರೆಂಬ ಸಂಭವ ತೋರಿದರೆ ನಾನು ಆ ಕಲೆಯ ವಿಷಯಗಳಲ್ಲಿ ಅಸಂಖ್ಯಾತ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. ಆದರೆ ಈ ವಿದ್ಯೆ ಗೊತ್ತಿದ್ದುದು ಮಹಿಳೆಯರಿಗೆ ಮಾತ್ರ. ಅದು ಬಹಳ ಅಪರೂಪವಾಗಿ ಎಲ್ಲಿಯಾದರೂ ಮೂಲೆಯಲ್ಲಿ ಅಂತಹ ನೂಲುವವರು ಉಳಿದಿದ್ದರೆ ಅವರ ವಿಷಯ ಗೊತ್ತಿರಬಹುದಾದುದು ಮಹಿಳೆಯರಿಗೆ ಮಾತ್ರವೇ. ಇದೀಗ ಭಜನ್ ಕೇಳುವಿರಿ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
6: ಆಕಾಶವಾಣಿ ಧಾರವಾಡ ಎನ್ನುವುದು ಕೇಳಿ ಅರ್ಪಣ. ಮೊದಲ ಗೀತೆ ಪಂಡಿತ್ ಮಾಧವ ಗುಡಿಯವರು ಹಾಡಿರುವ ವ್ಯಾಸ ಹಯವದನ ವ್ಯಾಸರ ಕೃತಿ.

ಇದುವರೆಗೆ ಅರ್ಪಣಾ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುವರೆ ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನಾ.

ಚಲುವೆಲ್ಲ ನಂದೆಂದಿತು ಅಂತ ಇಂದಿನ ನಂದನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆ ಇದು. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯೇ.

0: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ಚಿತ್ರ ಅವರ ಸ್ವರದಲ್ಲಿ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು.

ಕೇಳುಗರಿ, ತಾವೀಗ ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳನ್ನು ನಂದನದಲ್ಲಿ. ನಂದನದ ಮುಂದಿನ ಗೀತೆ ಜ್ವಾಲಾಮುಖಿ. ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ.

0: हरे।
1: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಮುಂದಿನ ಗೀತೆ ಜನನಾಯಕ ಚಿತ್ರದ್ದು. ಗೀತೆ ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಪಿಎಂ ಜಯ್, ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಕೇಳುಗರು, ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಬೆಹಟ್ಟಿಯ ಬಸಪ್ಪ ಹನುಮಂತಪ್ಪ ಬಾನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ.

0: ಜಾನಪದ ಕಾರ್ಯಕ್ರಮದ ಕೊನೆಯ ಗೀತೆ ಕಲಘಟಗಿ ತಾಲೂಕು ಗಳಗಿ ಗೌಳಕೊಪ್ಪದ ಬಸವ ನೀಲವ ನೀಲಣ್ಣವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.
1: ಹೆಣ್ಣು ಮಕ್ಕಳು ತವ್ರ ಮನೆಗೆ ಬರ್ಬೇಕಾದ್ರೆ ತಾಯೋ ಇದ್ದರ ಚಂದ ಅಂತ ಒಂದು ಹಾಡು ಹಾಡ್ತೇವೆ.

0: ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಜಾನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಕೇಳುಗರು, ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಖೂನ್ ಬರಿ ಮಾಂಗ್ ಚಿತ್ರದ ಗೀತೆ ಹಾಡಿದ್ದಾರೆ ಸಾಧನಾ ಜರ್ಗಮ್, ಸೋನಾಲಿ ಹಾಗೂ ಸಂಗಡಿಗರು.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in

0: ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಜೌನ್ಪುರಿ. ಇವರಿಗೆ ತಬ್ಲಾಸಾದ್ ಶೇಷ್ ಗಿರಿ ಹಾನ್ಗಲ್, ಸಾರಂಗಿಸಾದ್ ಅಬ್ದುಲ್ ಖಾದರ್. ಕೇಳಿ ರಾಗ್ ಜೌನ್ಪುರಿ.

0: ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಜೀವನ್ಪುರಿ ಕೇಳಿದಿರಿ. ಜೊತೆ ವಾದ್ಯಗಾರರು ತಬಲಾ ಶೇಷ್ಗಿರಿ ಹನ್ಗಲ್, ಸಾರಂಗಿ ಅಬ್ದುಲ್ ಖಾದರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ, ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120 ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ.

0: ಭಾರತವನ್ನು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟ್ರವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟ್ರವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ಧಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು %100 ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ %100 ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ HPV ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ FK ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು HPV ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. HPV ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ನಾವು. ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೇ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದ್ ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ. ಅದರಲ್ಲಿ ಈಗ 11,244 ಇಲ್ಲಿ ತನಕ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನು 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ.
0: ಗ್ಲಾಸ್ಗೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ KS ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ VBG ರಾಮ್ಜಿ ಅಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ CEO ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು CEO ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 MyGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿ ಇಂದು 2ನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಕನ್ನಡ ಸಾಹಿತ್ಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಕವಿಗಳಿಂದ ಹಿಡಿದು ಆಧುನಿಕ ಬರಹಗಾರರವರೆಗೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕುಮಾರವ್ಯಾಸನ ಒಂದು ನಾಂದಿ ಪದ್ಯ ವಿಘ್ನೇಶ್ವರನ ಷಟ್ಪದಿ ಕೇಳೋಣ.
2: ಪೂರ್ಣಿಮಾ, ಷಟ್ಪದಿ ಎಂದರೇನು, ವಿವರಿಸ್ತೀರಾ?
1: ಷಟ್ಪದಿ ಎಂದರೆ ಆರು ಪಾದಗಳನ್ನು ಹೊಂದಿರುವ ಪದ್ಯ. ಆರು ಸಾಲುಗಳನ್ನು ಒಳಗೊಂಡಿದ್ದು ಒಂದು, ಎರಡು, ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರುತ್ತದೆ. ನಾಂದಿ ಪದ್ಯ ಎಂದರೆ ಮಂಗಳಾಚರಣೆ ಅಥವಾ ಕಾವ್ಯದ ಆರಂಭದಲ್ಲಿ ದೇವರನ್ನು ಸ್ತುತಿಸುವ ಪದ್ಯ. ಈಗ ಕೇಳೋಣ.

0: ವೀಣಾ, ಆದಿಕವಿ, ಮಧ್ಯಕಾಲದ ಕವಿಗಳು ಹಾಗೂ ಆಧುನಿಕ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತವಾಗಿ ಪೂರ್ಣಿಮಾ. ಕನ್ನಡ ರತ್ನಾತ್ರಯರು, ಆದಿಕಾಲ 850-1150 ಕಾಲದವರು, ಪೊಂಪ, ರನ್ನ, ಪೊನ್ನ, ನಾಗವರ್ಮ. ಮಧ್ಯಕಾಲದ ಕವಿಗಳು 1200-1700 ಕಾಲದವರು, ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಚಾಮರಸ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಇನ್ನು ಆಧುನಿಕ ಕಾಲ, ಕ್ರಿಸ್ತಶಕ 1700 ಇಂದಿನವರೆಗೆ, ಶಿಶುನಾಳ ಶರೀಫ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ಕೆಎಸ್ ನರಸಿಂಹಸ್ವಾಮಿ, ಜಿಎಸ್ ಶಿವರುದ್ರಪ್ಪ, ನಿಸಾರ್ ಅಹಮದ್, ದೊಡ್ಡರಂಗೇಗೌಡ, ಡಿವಿ ಗುಂಡಪ್ಪ, ಎಚ್ಎಸ್ ವೆಂಕಟೇಶ ಮೂರ್ತಿ, ಎಸ್ಎಲ್ ಭೈರಪ್ಪ, ಯುಆರ್ ಅನಂತಮೂರ್ತಿ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಚಂದ್ರಶೇಖರ್ ಕಂಬಾರ, ಇನ್ನೂ ಅನೇಕರು ಇದ್ದಾರೆ. ಇವರಲ್ಲಿ ಕೆಲವರನ್ನು ತಿಳಿಯ ಪ್ರಯತ್ನ ಮಾಡೋಣ.
0: ವೀಣಾ, ಆದಿಕವಿ ಪಂಪರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ. ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧರಾದ ಪಂಪ 10ನೇ ಶತಮಾನದವರು. ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನೇ ನೀಡಿದವು. ಇವರು ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಅದ್ಭುತವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಪಂಪಯುಗ ಎಂದೇ ಕರೆಯಲಾಗುತ್ತದೆ. ಪಂಪ ಕನ್ನಡ ಸಾಹಿತ್ಯಕ್ಕೆ 2 ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಒಂದು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತಲೂ ಹೇಳ್ತಾರೆ. ಆದಿಪುರಾಣ, ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರರಾದ ಆದಿನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಯಾಗಿದೆ. ಪಂಪರು ತಮ್ಮ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು, ರಾಜಕೀಯ ಚಿಂತನೆಗಳು ಮತ್ತು ಭಕ್ತಿ ರಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಮಾನವ ಜಾತಿಯೋಳ್ ತಾನೊಂದೇ ವಲಂ, ಅಂದರೆ ಮಾನವ ಕುಲ ಒಂದೇ ಎಂಬುದು ಶ್ರೇಷ್ಠ ಪ್ರಸಿದ್ಧ ಸಂದೇಶವಾಗಿದೆ.
0: ರನ್ನನ ಗದಾಯುದ್ಧ, ಪೊನ್ನನ ಶಾಂತಿಪುರಾಣ, ಜಿನಾಕ್ಷರಮಾಲೆ ಪ್ರಸಿದ್ಧ ಗ್ರಂಥಗಳು. ಮಧ್ಯಕಾಲದ ಕವಿಗಳು ಹರಿಹರರ ಗಿರಿಜಾ ಕಲ್ಯಾಣ, ರಾಘವಾಂಕರ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸರ ಗದುಗಿನ ಭಾರತ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಈಗ

0: ಆಧುನಿಕ ಕವಿಗಳ ಬಗ್ಗೆ ತಿಳಿಯೋಣ. ಉಷಾ, ಆಧುನಿಕ ಕವಿಗಳಾದ ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ ಪೂರ್ಣಿಮಾ, ತಿಳಿಸ್ತೀನಿ. ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ 1819 ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜಂ. ಗೋವಿಂದ ಭಟ್ಟರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧ ದಿವ್ಯ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ರಚನೆಗಳು ತತ್ವಪದ ಎಂದೇ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಅಂಶಗಳು ಮತ್ತು ದೈನಂದಿನ ಜೀವನದ ಉದಾಹರಣೆಗಳನ್ನು ಬೆಳೆಸಿಕೊಂಡು ಗೂಢಾರ್ಥಗಳನ್ನು ಸರಳವಾಗಿ ತಿಳಿಸುವುದು ಇವರ ಪದಗಳ ವಿಶೇಷತೆಯಾಗಿದೆ. ಅನುಭವಿ ಕವಿಗಳಾದ ಶರೀಫರು ತಾವು ಕಂಡ ಬೆಳಕನ್ನು ಇತರರೂ ಕಂಡು ಪುನೀತರಾಗಬೇಕೆಂದು ಸದುದ್ದೇಶದಿಂದ ಹಲವಾರು ಪದ್ಯಗಳನ್ನು ರಚಿಸಿದರು. ಪ್ರೇಮ, ದರಾ ಬೇಂದ್ರೆಯವರ ಬಗ್ಗೆ ತಿಳಿಸ್ತೀರಾ?
2: ಆಯ್ತು ಮಂಜುಳಾ, ತಿಳಿಸಿಕೊಡ್ತೇನೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಬರೆದ ಇವರು ತಮ್ಮ 4 ಕವನ ಸಂಕಲನಕ್ಕಾಗಿ 1973 ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಯ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧಾರವಾಡ ಆಕಾಶವಾಣಿಯಲ್ಲೂ ಕಾರ್ಯನಿರ್ವಹಿಸಿದ್ದರು. 1943 ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರು ಬರೆದ ಪಾತರಗಿತ್ತಿ ಪಕ್ಕ, ನೋಡಿದೇನ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿಪಾತ್ರ ಕವನವಾಗಿದೆ. ಇವರು 26 1981 ನಿಧನರಾದರು. ಮಂಜುಳಾ, ರಾಷ್ಟ್ರಕವಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ?
3: ಆಯ್ತು ಪ್ರೇಮ, ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿರುವ 3 ಮಹನೀಯರ ವಿವರ ಹೀಗಿದೆ. ಈ ಬಿರುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಇವರ ಕನ್ನಡ ಸಾಹಿತ್ಯ ಸೇವೆ ಮತ್ತು ವಿದ್ವತ್ತನ್ನು ಪರಿಗಣಿಸಿ 1949 ಅಂದಿನ ಮದ್ರಾಸ್ ಸರ್ಕಾರವು ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. ಎರಡನೇ ರಾಷ್ಟ್ರಕವಿ ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 20/12/1904 ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಮೈಸೂರಿನಲ್ಲಿ ನಡೆಯಿತು. ಕುವೆಂಪುರವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದ ದಿನಗಳಲ್ಲಿ ಐರ್ಲೆಂಡಿನ ವಿಮರ್ಶಕ ಮತ್ತು ಕವಿ ಜೇಮ್ಸ್ ಕಜಿನ್ಸ್ ನೀನು ಕನ್ನಡದಲ್ಲಿ ಬರೆಯಬೇಕು ಎಂದು ಹೇಳಿದ ನಂತರ ಕನ್ನಡದಲ್ಲಿ 1955 ಬರೆಯಲು ಪ್ರಾರಂಭಿಸಿದರು. ಇವರ ಕೃತಿ ಶ್ರೀರಾಮಾಯಣ ದರ್ಶನಂ. ಮಹಾಕಾವ್ಯಕ್ಕೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 1967 ಇವರ ಸಾಹಿತ್ಯ ಸೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಇವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ ಮತ್ತು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದವು. 1957 ಧಾರವಾಡದಲ್ಲಿ ನಡೆದ 39 ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. 1994 ನವೆಂಬರ್ 10 ಕುವೆಂಪುರವರು ನಿಧನರಾದರು. ಈಗ ಕುವೆಂಪುರವರ ರಚನೆಯ ಒಂದು ಹಾಡನ್ನು ಕೇಳೋಣವೇ?
0: ದೂರಕ್ಕೆ ದೂರಕ್ಕೆ ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು ಅಂತಲೇ ಕವಿಗೆ ಬೂರ್ಭುವ ಸ್ವರ್ಗಗಳನ್ನು ಗಾನದೆಲೆಯ ಆತ್ಮಾನಂದ ಅನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ. ಈಗ ಕೇಳೋಣ ಬಹಳ ಸುಂದರವಾದ ಒಂದು ರಚನೆ.

0: ಮಂಜುಳಾ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಯ್ತು, ತಿಳಿಸ್ಕೊಡ್ತೀನಿ ವೀಣಾ. ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಇವರ ಪೂರ್ಣ ಹೆಸರು. ಇವರು ಮೂರನೆಯ ರಾಷ್ಟ್ರಕವಿ. ಫೆಬ್ರವರಿ 7 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 1984 ಕಾವ್ಯಾರ್ಥ ಚಿಂತನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ. 1992 ದಾವಣಗೆರೆಯಲ್ಲಿ ನಡೆದ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಜಿ ಎಸ್ ಶಿವರುದ್ರಪ್ಪನವರ ಒಂದು ರಚನೆಯನ್ನು ಕೇಳೋಣವೇ.

0: ರಾಣಿ, ಪ್ರೇಮ ಕವಿ ಪ್ರೊಫೆಸರ್ ಕೆಎಸ್ ನರಸಿಂಹಸ್ವಾಮಿ ಅವ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗಿಯೂ ಮಂಜುಳಾ. ಪ್ರೊಫೆಸರ್ ಕೆಎಸ್ ನರಸಿಂಹಸ್ವಾಮಿ, ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ, ಇವರು ಜನವರಿ 26, 1915 ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಾರಾವ್, ತಾಯಿ ನಾಗಮ್ಮನವರು. ಇವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರು ಪ್ರೇಮಕವಿ ಎಂದೇ ಪ್ರಸಿದ್ಧಿ. ಇವರ ಪ್ರಮುಖ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942 ಪ್ರಕಟಗೊಂಡು ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ. ಈ ಕೃತಿಯು ಹೊಸ ದಾಂಪತ್ಯದ ಪ್ರೀತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಇದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಇದೇ ಅಲ್ಲದೆ ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ. 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 28 December 2003 ನಿಧನರಾದರು. ಆದರೆ ಅವರ ಮಧುರ ಕವನಗಳು ಕನ್ನಡಿಗರ ಹೃದಯದಲ್ಲಿ ಹಚ್ಚ ಹಸಿರಾಗಿವೆ. ಈಗ ಇವರ ರಚನೆಯ ಗೀತೆಯನ್ನು ಕೇಳೋಣವೇ. ಗಿರಿ

0: ವೀಣಾ, ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯದ ಬಗ್ಗೆ ವಿವರಣೆ ಕೊಡ್ತೀರಾ?
1: ಖಂಡಿತ ಪೂರ್ಣಿಮಾ. ಡಾಕ್ಟರ್ ದೊಡ್ಡರಂಗೇಗೌಡ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬಹಳ್ಳಿ ಎಂಬ ಗ್ರಾಮದಲ್ಲಿ ದಿನಾಂಕ 7 ಫೆಬ್ರವರಿ 1946 ಜನಿಸಿದರು. ದೊಡ್ಡರಂಗೇಗೌಡ ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಪ್ರಾಧ್ಯಾಪಕರು ಮತ್ತು ಚಲನಚಿತ್ರ ಗೀತಾ ರಚನಾಕಾರರು. ಇವರು 600ಕ್ಕೂ ಹೆಚ್ಚು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2008ರಿಂದ 2014ರವರೆಗೂ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಇವರು 2021ರಲ್ಲಿ ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಒಂದು ಸುಂದರ ರಚನೆ ಮೂಡುತ್ತ ರವಿ ರಂಗು ತಂದೈತೆ ಹಾಡೋಣವೇ.

0: ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗರಾಜ್, ಮಂಜುಳಾ ಪ್ರೇಮ್ಕುಮಾರ್, ಪೂರ್ಣಿಮಾ ರಮೇಶ್, ರಾಣಿ ಮಂಜುನಾಥ್, ಉಷಾ ಗುರುರಾಜ್, ಪ್ರೇಮಾ ಸಿದ್ದೇಶ್, ಮಂಜುಳಾ ವೇಣುಗೋಪಾಲ್, ಇಂದಿರಾ ಶ್ರೀಧರ್, ವೀಣಾ ಧರ್ಮಪ್ಪ, ಸುಭದ್ರಾ ತಮ್ಮಯ್ಯ.
1: ಇದುವರೆಗೂ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಪ್ರಸಾರವಾಯಿತು.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಮಾಡಿ.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

0: ಶ್ರೋತೃ ಬಾಂಧವರೇ, ನಮ್ಮ ನಿಲಯದ ಇಂದಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ, ಈ ಬಗ್ಗೆ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಮೇಳದ ವಿಧ ಚೌಡಕಿ ಪದಗಳು. 2:40 ಹೊಸ ಹಾಡು. 5:30 ಟೀ ಟೈಮ್ ಚಿತ್ರಗೀತೆಗಳು. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಮಾನಸಿಕ ಆರೋಗ್ಯ ವಿಭಾಗದ ಉಪಮಹಾನಿರ್ದೇಶಕರಾದ ರಜನಿ ಪಿ. 6:30 ಅವಲೋಕನ. 6:50 ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿನ ನಿರ್ದೇಶಕರಾದ ಮೊಹಮ್ಮದ್ ಪರ್ವೇಸ್ ಬಂಧನಾಳ್. ನಂತರ ಗ್ರಾಮ ಲಕ್ಷ್ಮಿ, ಧಾರವಾಡದ ಶಾಂತವ ರುದ್ರಾಕ್ಷಿ ಹಾಗೂ ಮೇಳದವರಿಂದ ಭಜನಾ ಪದ ಕೇಳಬಹುದು. ಕಾರ್ಯಕ್ರಮ ವಿವರಣೆ ಕೇಳುತ್ತಿದ್ದೀರಿ. ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ವಿಶೇಷವಾದ ವಿಷಯವೊಂದನ್ನು ತಗೊಂಡಿದ್ದೀವಿ, ಮಕ್ಕಳಲ್ಲಿ ವಕ್ರಪಾದ ಅನ್ನುವಂಥದ್ದು. ಕ್ಲಬ್ ಫುಟ್ ಅಂತ, ಪೀಡಿಯಾಟ್ರಿಕ್ ಫುಟ್ ಅಂತ ಕೂಡ, ಇದು ಒಂದು ವಿರೂಪಗೊಳಿಸುವಂಥದ್ದು ಕಾಲನ್ನು ಮಕ್ಕಳಲ್ಲಿ. ವಿಶೇಷವಾಗಿ ಮಕ್ಕಳಲ್ಲೇ ಇರುವಂತಹ ಈ ಒಂದು ಸಮಸ್ಯೆ ಏನಿದೆ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಮೇಡಮ್, ಮತ್ತೆ ವಂದನೆಗಳು.
2: ಓಕೆ ಡಾಕ್ಟರ್, ನಾವು ಈ ಕ್ಲಬ್ ಫುಟ್ ಅಥವಾ ವಕ್ರಪಾದ ಅಂತ ಏನ್ ಹೇಳ್ತೇವೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಇರುವಂತದ್ದು, ಸಾಮಾನ್ಯವಾಗಿ ನಮ್ಗೆ ಈ ಒಂದು ವಿಷಯವೇ ಹೊಸದಾಗಿ ಕೇಳಿಸುತ್ತೆ, ಹೆಚ್ಚು ನಾವು ಇಂಥದ್ದೊಂದು ಸಮಸ್ಯೆಯನ್ನ ಕಾಣೋದಿಲ್ಲ. ಹಾಗಾಗಿ ಏನು ಡಾಕ್ಟರ್ ಈ ವಕ್ರಪಾದ ಅಂತ ಅಂದ್ರೆ ಏನು ಅಂತ ಹೇಳಿ.
3: ವಕ್ರಪಾದ ಒಂದು ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಕಾಲುಗಳು ಮುಂದೆ ಅಥವಾ ನೇರವಾಗಿರುತ್ತೆ. ಕ್ಲಬ್ ಫುಟ್ ಅಥವಾ ವಕ್ರಪಾದದಲ್ಲಿ ಪಾದ ಅಳುಮುಖವಾಗಿ ತಿರುಗಿರುತ್ತೆ ಮತ್ತೆ ಕೆಳಗಡೆಗೂ ಕಾಣಿಸ್ತಿರುತ್ತೆ.

0: ಇದನ್ನ ಬಾಗಿರೋ ಪಾದ ಅಥವಾ ವಕ್ರಪಾದ ಅಂತ ತಿಳಿಸ್ತೀವಿ. ಇದು ಪಾದಕ್ ಮಾತ್ರ ಅಲ್ಲ, ಮತ್ತೆ ಮಂಡಿಯಿಂದ ಕೆಳಗಡೆ ಇರೋ ಮೂಳೆ ಅಥವಾ ಟಿಬಿಯಾ ಬೋನ್ ಅಥವಾ ಅದನ್ನು ಒಳಗಡೆಗಾಗಿ ತಿರುಗಿರುತ್ತೆ ಒಳಮುಖವಾಗಿ. ಸೊ ಇದನ್ನ ಕಂಜನೈಟಲ್ ಟ್ಯಾಲಿಪಸ್ ಇಕ್ವೈನೋ ವೈರಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ಇದನ್ನ ಸುಲಭವಾಗಿ ವಕ್ರಪಾದ ಅಂತ ತಿಳಿಸ್ತೀವಿ.
1: ಅಂದ್ರೆ ಇದು ನವಜಾತ ಶಿಶುಗಳಲ್ಲಿಯೇ ಕಂಡು ಬರುತ್ತೆ ಇದು ಅನ್ನುವಂಥದ್ದು ಡಾಕ್ಟ್ರೆ
0: ಅಲ್ವಾ?
1: ಹಾಗಾಗಿ ನಾವು ತಿಳ್ಕೊಳ್ಬೇಕು, ಆ ನವಜಾತ ಶಿಶು ಅಂದ್ರೆ ಗರ್ಭಾವಸ್ಥೆಯಲ್ಲಿಯೇ ಇದು ಒಂದು ಸಮಸ್ಯೆ ಕಂಡು ಬರುತ್ತೆ. ಹೇಗೆ ಡಾಕ್ಟರ್, ಈ ಗರ್ಭಾವಸ್ಥೆಯಲ್ಲಿಯೇ ಮಗುವಿನಲ್ಲಿ ಹೇಗೆ ಈ ಒಂದು ವಕ್ರಪಾದ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ, ಅಲ್ಲಿ ಏನೆಲ್ಲ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ?
0: ಸಾಮಾನ್ಯವಾಗಿ ಭ್ರೂಣಾವಸ್ಥೆಯಲ್ಲೇ ಇದ್ದಾಗ 34ನೇ ದಿನದಲ್ಲಿ ಮಗು ಬೆಳವಣಿಗೆ ಇದ್ದಾಗ ಒಂದು ಸಣ್ಣ ಬಡ್ ಅಥವಾ ಮೊಗ್ಗಿನ ರೀತಿಯಲ್ಲಿ ಕೈಗಳು ಡೆವಲಪ್ ಆಗೋದಕ್ಕೆ ಶುರುವಾಗ್ತವೆ. ತೋಳುಗಳು ಮೊದಲಿಗೆ ಡೆವಲಪ್ ಆಗುತ್ತೆ, ಮತ್ತೆ ಮೊಣಕೈ ಮತ್ತೆ ಫೋರಾರ್ಮ್ ಮತ್ತೆ ಕೈಗಳು ಡೆವಲಪ್ ಆಗ್ತವೆ. ಇದೇ ರೀತಿ 35ನೇ ದಿವಸದಲ್ಲಿ ಕಾಲುಗಳು ಡೆವಲಪ್ ಆಗ್ತಾ ಶುರುವಾಗ್ತವೆ. ಮಗು ಸಾಮಾನ್ಯವಾಗಿ 10ನೇ ವಾರದಲ್ಲಿ ಇದ್ದಾಗ ಕ್ಲಬ್ ಫುಟ್ ಪ್ರಾಬ್ಲಮ್ ಶುರುವಾಗಿರುತ್ತೆ.
1: ಓಕೆ, ಈ ಕ್ಲಬ್ ಫುಟ್ ಪ್ರಾಬ್ಲಮ್ಗೆ ಕಾರಣ ಏನು ಡಾಕ್ಟ್ರೆ?
0: ಇದಕ್ಕೆ ಯಾವುದೇ ನಿಖರವಾದ ಕಾರಣಗಳು ಇನ್ನೂ ಗೊತ್ತಿಲ್ಲ ಮೇಡಮ್. ಆದ್ರೆ ಕೆಲವೊಂದು ಸಮಸ್ಯೆಗಳು ಯಾವುದು ಕಾಣಿಸ್ಕೊಂತಿವೆ ಅದರಲ್ಲಿ ಅನುವಂಶಿಕ ಕಾರಣ ಒಂದು. ಕುಟುಂಬದಲ್ಲಿ ಮೊದಲಿಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ದಿದ್ರೆ ಗರ್ಭದಲ್ಲಿರೋ ಮಗುಗೆ ಇದೇ ತೊಂದರೆ ಕಾಣಿಸ್ಕೊಳ್ಬಹುದು, ಮತ್ತೆ ಮಗು ಹುಟ್ಟಿದ ನಂತರ ಅದು ಕ್ಲಬ್ ಫುಟ್ ಆಗಿ ಉಳ್ಕೊಳ್ಬಹುದು. ಎರಡನೇ ಕಾರಣ ಯಾವ್ದು ಹುಡುಕ್ತಿದೀವಿ ಅದರಲ್ಲಿ ಮಗುಗೆ ಜಾಗ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ಪಾಶ್ಚರಲ್ ಫೀಟ್ ಅಥವಾ ಅದೇ ರೀತಿ ಕ್ಲಬ್ ಫುಟ್ ಆಗಿ ಕಾಣಿಸ್ಕೋಬಹುದು. ಮೂರನೇದು ಒಲಿಗೋಹೈಡ್ರಾಮ್ನಿಯೋಸ್ ಅಥವಾ ನೀರಿನ ಸಮಸ್ಯೆ, ದ್ರವಾಂಶ ಕಡಿಮೆ ಆದಾಗ ಈ ಸಮಸ್ಯೆಗಳು ಕಾಣಿಸ್ಕೋಬಹುದು.
1: ಓಕೆ, ತಾಯಿಯ ಗರ್ಭದಲ್ಲಿದ್ದಾಗ ಏನು ಆ ಮಗುವಿನ ಸುತ್ತ ಇರುವಂತ ನೀರಿನ ಅಂಶ ಇದೆ
0: ಅದು
1: ಕಡಿಮೆ ಕಾಣಿಸ್ಕೊಳ್ಬಹುದು ಅಂತ. ಹಾಗೆ ಕೆಲವೊಂದು ದುಶ್ಚಟಗಳು ಕೂಡ ಕಾರಣ ಆಗುತ್ತಾ?
0: ಹೌದು, ವೆಸ್ಟರ್ನ್ ಕಲ್ಚರ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಂಗೆ ಸ್ಮೋಕಿಂಗ್ ಅಂದ್ರೆ ಧೂಮಪಾನ ಮಾಡೋದ್ರಿಂದ ಈ ಗರ್ಭಾವಸ್ಥೆಯಲ್ಲಿದ್ದಾಗ ಹೆಣ್ಮಕ್ಳು ಧೂಮಪಾನ ಮಾಡಿದ್ರೆ ಕ್ಲಬ್ ಫುಡ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೋಬಹುದು ಅವರಲ್ಲಿ. ಆದ್ರೆ ಭಾರತದಲ್ಲಿ ಕಡಿಮೆ ಇರಬಹುದು,
1: ಕಡಿಮೆ ಇದೆ. ಹಾಗೆ ಕೆಲವೊಂದು ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ರೆ ತಾಯಿ, ಅದರಿಂದ ಕೂಡ ವಕ್ರಪಾದ ಕಾಣಿಸ್ಕೊಳ್ಳುತ್ತೆ ಅಂತಾರೆ, ಹೇಗೆ ಡಾಕ್ಟ್ರೆ?
0: ನಾವಾಗ್ಲೇ ತಿಳಿಸ್ದಂಗೆ 34ನೇ ದಿನದಲ್ಲಿ ತಾಯಿಗೂ ಗೊತ್ತಿರೋದಿಲ್ಲ ಅವರು ಪ್ರೆಗ್ನೆಂಟ್ ಆಗಿದ್ದಾರಂತ. ಆಗ ಯಾವುದೇ ಆದ್ರೂ ಈ ತರ ಗೊತ್ತಿಲ್ದಂಗೆ ಯಾವ್ದಾದ್ರು ಮಾತ್ರೆಗಳೇನಾದ್ರು ತಗೊಂಡ್ರೆ ಆಗ ಈ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಆದ್ರೆ ಸರ್ಕಾರ ವತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆ ಥ್ಯಾಲಿಡೋಮೈಡ್ ಮತ್ತೆ ಯಾವ್ದಾದ್ರು ಮೆಡಿಸಿನ್ಸ್ ಅಥವಾ ಯಾವ್ದಾದ್ರು ಆಂಟಿಬಯೋಟಿಕ್ಸ್ ಈ ತರ ಸಮಸ್ಯೆಗಳೇನಾದ್ರು ಕಾಣಿಸ್ಕೊಳ್ಳಂಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಆ ಏಜ್ ಗ್ರೂಪ್ ಅಲ್ಲಿ ಡಾಕ್ಟರ್ಸ್ ಅದನ್ನ ತಿಳಿಸೋದೇ ಇಲ್ಲ ಪೇಷಂಟ್ಸ್ಗೆ ತಗೊಳ್ಳೋದಕ್ಕೆ. ಸೊ ಕೆಲವೊಂದು ಮಾತ್ರೆಗಳು ಯಾವ್ದಾವ್ದಿದೆ ಅದನ್ನೆಲ್ಲ ಇವರು ಬ್ಯಾನ್ ಮಾಡಿದ್ದಾರೆ ಆಗ್ಲೇ. ಸೊ ಔಷಧಿ ಅಥವಾ ಮಾತ್ರೆಗಳು ತಗೊಳ್ಳೋದ್ರಿಂದ ಈ ಸಮಸ್ಯೆ ಕಂಡು ಬರೋದಂತ ಸಾಧ್ಯತೆಗಳು ಕಡಿಮೆ.
1: ಓಕೆ, ಹಾಗೆ ಏನು ಇದರಲ್ಲಿ ವಿಧಗಳಿದೆಯಾ ಡಾಕ್ಟ್ರೆ ಈ ಒಂದು ವಕ್ರಪಾದದಲ್ಲಿ?
0: ಹೌದು, ವಕ್ರಪಾದ ಅನ್ನೋದು ಸ್ಪೆಕ್ಟ್ರಮ್ ಅಥವಾ ರೇನ್ಬೋ ರೀತಿ. ಕೆಲವೊಂದು ಪಾಶ್ಚರಲ್ ಫೀಟ್ ಅಂತ ಹೇಳ್ತೀವಿ, ಇದರಲ್ಲಿ ಬರೀ ಮಗು ಪಾದ ಕ್ಲಬ್ ಫುಟ್ ತರ ನೋಡೋದಕ್ಕೆ ಸಿಗುತ್ತೆ, ಆದ್ರೆ ಅದು ಕ್ಲಬ್ ಫುಟ್ ತರ ಇರೋದಿಲ್ಲ ಅಥವಾ ವಕ್ರಪಾದವಾಗಿರೋದಿಲ್ಲ. ಹುಲಿ ಮತ್ತೆ ಬೆಕ್ಕಿನ ಅವಸ್ಥೆ ಅಷ್ಟೇ ಅದು. ಇದು ಪಾಶ್ಚರಲ್ ಫೀಟ್ ನ ನಾವು ಬೆಕ್ಕಿನ ರೀತಿ ನೋಡ್ಕೋಬಹುದು, ಮನೇಲೆ ಸಾಕ್ಬಹುದು, ಮತ್ತೆ ತಂತಾನೆಗೆ ಸರಿ ಹೋಗ್ತಾವವು. ಹುಲಿ ಅನ್ನೋದು ಕ್ಲಬ್ ಫುಟ್ ಮೇಜರ್ ಪ್ರಾಬ್ಲಮ್ಸ್ ಅವು, ಪಾಶ್ಚರಲ್ ಅಥವಾ
1: ತೀವ್ರವಾಗಿರುವಂತಹ
0: ಸಮಸ್ಯೆ. ಅಲ್ಲಿ ಪಾಶ್ಚರಲ್ ಫೀಟ್ ಇರೋದಿಲ್ಲ ಇವು, ಇವುಗಳಿಗೆ ಪ್ಲಾಸ್ಟರ್ ಮೂಲಕ ಇದನ್ನ ಸರಿ
1: ಡಾಕ್ಟರ್. ಈ ಚಿಕಿತ್ಸೆಗೆ ಬರೋದಕ್ಕಿಂತ ಮುಂಚೆ ಈ ಒಂದು ವಕ್ರಪಾದದ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಎಷ್ಟು ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಭಾಗ ವಕ್ರಪಾದದಿಂದ ಹುಟ್ಟುವಂತ ಮಕ್ಕಳು ಇರ್ತಾರೆ?
0: ಪ್ರತಿ 1,000 ಮಕ್ಕಳು ಹುಟ್ಟಿದ್ರೆ ಭಾರತದಲ್ಲಿ 1-2 ಮಕ್ಕಳಿಗೆ ಅಥವಾ 3 ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇರಬಹುದು. ಸರಿಸುಮಾರು ಭಾರತದಲ್ಲಿ ವರ್ಷಕ್ಕೆ 30,000-50,000 ಮಕ್ಕಳಿಗೆ ಕ್ಲಬ್ ಫುಟ್ ಆಗಿ ಜನಿಸ್ತಾರೆ.
1: ಹಾಗೆ ಗಂಡು ಮಗು ಹೆಣ್ಣು ಮಗು ಅಂತ ಏನಾದ್ರು ಭೇದ ಇದೆಯಾ ಇದರಲ್ಲಿ?
0: ಮೊದಲಿಗೆ ಹುಟ್ಟಂತ ಮಕ್ಕಳು ಫಸ್ಟ್ ಬಾರ್ನ್, ಮತ್ತೆ ಗಂಡು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳು ಕ್ಲಬ್ ಫುಟ್ ಇಂದ ಅವರು ಪ್ರೊಟೆಕ್ಟೆಡ್ ಆಗಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಹೆಣ್ಮಕ್ಳಲ್ಲಿ ವಕ್ರಪಾದ ಏನಾದ್ರು ಕಾಣಿಸ್ಕೊಂಡ್ರೆ ಅದರ ತೀವ್ರತೆ ತುಂಬಾ ಜಾಸ್ತಿ ಇರುತ್ತೆ.
1: ಅಂದ್ರೆ ಗಂಡು ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಂಡ್ರು ಕೂಡ ಅದ್ರ ಚಿಕಿತ್ಸೆ ತಗೊಂಡ್ರೆ ಸರಿ ಹೋಗೋ ಸಾಧ್ಯತೆ ಹೆಚ್ಚು. ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ, ಆದ್ರೆ ಅದರ ತೀವ್ರತೆ ಹೆಚ್ಚಾಗಿರುತ್ತೆ, ಗಂಭೀರವಾದ ಸಮಸ್ಯೆಗೆ ಒಳಗಾಗಿರ್ತಾರೆ.
0: ಹೌದು, ಗಂಭೀರವಾದ ಸಮಸ್ಯೆಯಲ್ಲಿರ್ತಾರೆ. ಜೊತೆಗೆ ಚಿಕಿತ್ಸೆ ಕೊಟ್ಟರು ಅವರಲ್ಲಿ ರಿಲ್ಯಾಪ್ಸ್ ಮತ್ತೆ ಮರು ಬರುವಂತ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಹೆಣ್ಮಕ್ಳಲ್ಲಿ.
1: ಡಾಕ್ಟರ್, ಈಗ ನಾವು ಇಂತಹ ಏರಿಯಾದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀವಲ್ವಾ, ಈ ವಕ್ರಪಾದದಲ್ಲೂ ಕೂಡ ಆ ರೀತಿಯಾಗಿ ಒಂದು ಏರಿಯಾ ವೈಸ್ ಏನಾದರೂ ಹೆಚ್ಚು ಸಂಖ್ಯೆಯಲ್ಲಿ ಇದೆ ಅನ್ನುವಂಥದ್ದು ಏನಾದರೂ ಇದೆಯಾ ಅಂಕಿ ಅಂಶಗಳು?
0: ಹೌದು, ಇದನ್ನ ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂದ್ರೆ ದಕ್ಷಿಣ ಏಷ್ಯಾ ಭಾಗದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತು.

0: ಇರ್ತವೆ. ಹಾಗಿಂದ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ, ಮತ್ತೆ ಆಫ್ರಿಕಾದಲ್ಲಿ ಕ್ಲಬ್ ಫುಟ್ ಸಮಸ್ಯೆ ಹೆಚ್ಚಾಗಿದೆ. ಅಮೆರಿಕ ಮತ್ತೆ ಯುರೋಪ್ ಅಲ್ಲಿ ಕ್ಲಬ್ ಫುಟ್ ಸಮಸ್ಯೆ ಅಷ್ಟೊಂದು ಇಲ್ಲ,
1: ಕಡಿಮೆ ಇದೆ. ಇನ್ನು ಅವಳಿ ಮಕ್ಕಳಾದ್ರೆ ಅವರಲ್ಲೂ ಕೂಡ ಒಂದು ಮಗುವಿಗೆ ಆಯ್ತು ಅಂದ್ರೆ ಮತ್ತೊಂದು ಮಗುವಿಗೂ ಕೂಡ ಈ ವಕ್ರಪಾದ ಆಗಬಹುದು?
0: ಯೂಶ್ವಲಿ ಎಲ್ಲ ಅವಳಿ ಅಥವಾ ತ್ರಿವಳಿ ಮಕ್ಕಳೆಲ್ಲ ಆಗೋದಿಲ್ಲ, ಕೆಲವೊಂದ್ಸಲ ಅವಳಿ ಮಕ್ಕಳಲ್ಲಿ ಒಂದ್ ಮಗುಗೆ ಇರಬಹುದು. ನಾನು ಯಾವುದೇ ರೀತಿ ಎರಡು ಮಕ್ಕಳಲ್ಲೂ ಕ್ಲಬ್ ಫುಟ್ ಅಥವಾ ವಕ್ರಪಾದ ನೋಡಿಲ್ಲ.
1: ಹಾಗೆ ಒಂದೇ ಮಗುಗೆ ಆದ್ರೂ ಕೂಡ ಎರಡು ಕಾಲುಗಳು ಏಕಕಾಲಕ್ಕೆ ಆಗುತ್ತೆ ಅಥವಾ ಒಂದಾಗಿ ಒಂದು ಚೆನ್ನಾಗಿರುವಂತದ್ದು ಇದೆಯಾ ಡಾಕ್ಟ್ರೆ?
0: ಹೌದು, ಒಂದು ಪಾಶ್ಚರಲ್ ಫೀಟ್ ಆಗಿರ್ಬಹುದು, ಅಷ್ಟಾಗಿ ತೀವ್ರತೆ ಇರೋದಿಲ್ಲ, ಮತ್ತು ಒಂದು ಹೆಚ್ಚಾಗಿ ಇರಬಹುದು. ಈ ಎಲ್ಲಾ ರೀತಿ ಸ್ಪೆಕ್ಟ್ರಮ್ ಅಲ್ಲೂ ನಾವು ಕ್ಲಬ್ ಫುಟ್ ನ ಕಾಣಬಹುದು.
1: ಇರಲುಬಹುದು ಒಂದು ಕಾಲು ಸರಿಯಾಗಿ ಇರಬಹುದು ಅಥವಾ ಒಂದು ಭಾಗಶಃ ಸರಿ ಕೂಡ ಇರಬಹುದು.
0: ಅರ್ಧದಷ್ಟು ಭಾಗದಲ್ಲಿ ಕ್ಲಬ್ ಫುಟ್ ಅಥವಾ ವಕ್ರಪಾದ ಒಂದೇ ಪಾದಕ್ಕೆ ಎಫೆಕ್ಟ್ ಆಗಿರುತ್ತೆ.
1: ಒಳಗಡೆ ಏನಾಗಿರುತ್ತೆ ಡಾಕ್ಟ್ರೆ, ಆ ಒಂದು ರಚನೆ ಅನ್ನೋಂಥದ್ದು ಏನಿದೆ? ಈಗ ಸಾಮಾನ್ಯವಾಗಿ ಎಲ್ರಿಗೂ ಇಲ್ಲದೆ ಇರೋ ಆಗಿರ್ಬೇಕು ಅಂದ್ರೆ ಒಳಗಡೆ ಏನಾಗುತ್ತೆ ಆ ಮಗುವಿನ
0: ಎಲ್ಲ
1: ದೇಹದಲ್ಲಿ?
0: ಪಾದ ಒಳಗಡೆ ಮತ್ತೆ ಕೆಳಗಡೆ ತಿರುಗಿರುತ್ತೆ, ಮೂಳೆಗಳು ಅದೇ ರೀತಿ. ಏಳು ಮೂಳೆಗಳು, ಮೇಜರ್ ಮೂಳೆಗಳು ಯಾವ್ದಿರುತ್ತೆ ಪಾದದಲ್ಲಿ, ಅವುಗಳು ಒಳಗಡೆ ಮತ್ತೆ ಹೊರಗಡೆ ತಿರುಗಿರುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಬೋನ್ಸ್ ಆಗ್ಲೇ ಹತ್ತನೇ ವಾರದಲ್ಲಿ ಶುರುವಾಗಿ ಸಾಮಾನ್ಯವಾಗಿ 27 ವಾರಗಳಲ್ಲಿ ಅದೇ ರೀತಿ ತಿರುಗಿರ್ತವೆ.
1: ಹೌದು, ಸಮಸ್ಯೆ ಇದೆ ಅಂದ್ರೆ ಚಿಕಿತ್ಸೆ ಕೂಡ ಇರುತ್ತೆ. ಹಾಗಾಗಿ ಚಿಕಿತ್ಸೆಗೆ ಬರೋದಾದ್ರೆ ಏನೆಲ್ಲ ಚಿಕಿತ್ಸೆಗಳಿದೆ?
0: ಹಿಂದಿನ ಕಾಲದಲ್ಲಿ ಜನರು ಕ್ಲಬ್ ಫುಟ್ ಒಂದು ದೊಡ್ಡ ಆಪರೇಷನ್ ಬೇಕಾಗಬಹುದು, ಮಗು ಯಾವತ್ತು ಸರಿಯಾಗಿ ನಡೆಯಕ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ನಾವು ಬಹುಶಃ ಓದ್ತಿದ್ದಾಗ ನಮಗೂ ಅದನ್ನೇ ಹೇಳಿದ್ರು, ಕ್ಲಬ್ ಫುಟ್ 100% ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ. ಆದ್ರೆ ಇಗ್ನೇಸಿಯೊ ವಾನ್ ಪಾನ್ಸೆಟಿ ಅಮೆರಿಕದ ವೈದ್ಯರು ಒಂದು ಅದ್ಭುತವಾದ ಸರಳವಾದ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ರೂಪಿಸಿದ್ದಾರೆ. ಇದನ್ನ ಪಾನ್ಸೆಟಿ ತಂತ್ರ ಅಂತಾನೆ ಎಲ್ಲರೂ ಹೇಳ್ತಾರೆ. ಈಗ ಇದು ವಿಶ್ವದ ಎಲ್ಲಾ ಕಡೆನೂ ಇದನ್ನೇ ಪಾಲಿಸ್ತೀವಿ ಮತ್ತೆ ಅನುಸರಿಸ್ತಿದ್ದೀವಿ. ಮಗು ಆಫ್ರಿಕಾದಲ್ಲಿ ಹುಟ್ಟಿರ್ಲಿ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರ್ಲಿ, ಅಮೆರಿಕ ಅಥವಾ ಇಂಗ್ಲೆಂಡ್ ಅಲ್ಲಿ ಭಾರತದಲ್ಲಿ ಎಲ್ಲೇ ಹುಟ್ಟಿದ್ರು ನಾವೀಗ ಪಾನ್ಸೆಟಿ ಟ್ರೀಟ್ಮೆಂಟ್ ಉಪಯೋಗಿಸ್ತಿದ್ದೀವಿ. ಪಾನ್ಸೆಟಿ ಟ್ರೀಟ್ಮೆಂಟ್ ಅಲ್ಲಿ ಕೆಲವೊಂದು ಹಂತಗಳಿರ್ತವೆ. ಒಂದು ಹಂತ ಬಂದ್ಬಿಟ್ಟು ವೈದ್ಯರ ನೇರವಾಗಿ ಅದರ ಸಂಪರ್ಕಕ್ಕೆ ಬರ್ತಾರೆ. ಎರಡನೇದು ಬಂದ್ಬಿಟ್ಟು ಪೋಷಕರು ಅದರಲ್ಲಿ ಭಾಗವಹಿಸ್ತಾರೆ. ವೈದ್ಯರ ಹಂತ ಅಂತ ಹೇಳಿದ್ರೆ ಅದನ್ನ ಪ್ಲಾಸ್ಟರ್ಸ್, ಸೀರಿಯಲ್ ಪ್ಲಾಸ್ಟರ್ಸ್. ಮಗು ಹುಟ್ಟಿದ ನಂತರ ಆದಷ್ಟು ಬೇಗ ಸಾಧ್ಯವಾದ್ರೆ ಮೊದಲನೇ ಅಥವಾ ಎರಡನೇ ವಾರದ ಒಳಗಡೆಗೆ ಚಿಕಿತ್ಸೆ ಆರಂಭಿಸಬೇಕು. ಮೊದಲಿಗೆ ನಾವೇನ್ ಮಾಡ್ತೀವಿ ಡಾಕ್ಟರ್ ಆಗಿ, ಕಾಲುಗಳನ್ನ ಮೆಲ್ಲಿಗೆ ಮತ್ತೆ ನೋವಾಗದಂತೆ ಸರಿಯಾದ ಸ್ಥಾನಕ್ಕೆ ಪ್ಲಾಸ್ಟರ್ನ ತಕ್ಕಮಟ್ಟಕ್ಕೆ ಹಾಕಕ್ ಶುರು ಮಾಡ್ತೀವಿ. ಪ್ರತಿ 7 ದಿನಕ್ಕೊಂದ್ಸಲ ಪ್ಲಾಸ್ಟರ್ನ ಬದಲಿಸಿ ಮತ್ತೊಂದ್ಸಲ ಅದೇ ರೀತಿ ಹೊಸ ಸ್ಥಾನಕ್ಕೆ ಅಂದ್ರೆ ಕರೆಕ್ಟೆಡ್ ಪೊಸಿಷನ್ಗೆ ಪಾದವನ್ನಿಟ್ಟು ಮತ್ತೆ ಪ್ಲಾಸ್ಟರ್ ಮಾಡ್ತೀವಿ. ಪ್ರತಿ ಸಲ ಕಾಲ್ನ ಸ್ವಲ್ಪ ಸ್ವಲ್ಪವಾಗಿ ಸರಿ ಮಾಡ್ತಾ ಹೋಗ್ತೀವಿ. ಇದೇ ರೀತಿ 5-6 ಪ್ಲಾಸ್ಟರ್ಸ್ ಮುಗಿದ ನಂತರ ಮಗುವಿನ ಪಾದ ಆಲ್ಮೋಸ್ಟ್ ಸರಿ ಹೋಗಿರುತ್ತೆ.
1: ಏನು ಒಂದು ರೂಪ ಬೇಕಿತ್ತು ಆ ರೂಪಕ್ಕೆ
0: ಬಂದಿರುತ್ತೆ. ಸುಮಾರು 90% ಮಕ್ಕಳಲ್ಲಿ ಪ್ಲಾಸ್ಟರ್ ಮುಗಿದ ನಂತರ ಒಂದು ಸಣ್ಣದಾಗಿ ಒಂದು ಸೂಜಿ ಮೂಲಕ ನಾವು ಟಿನಾಟಮಿ ಮಾಡ್ತೀವಿ. ಟಿನಾಟಮಿಯಲ್ಲಿ ಹಿಂದ್ಗಡೆ ಇರೋ ಸ್ನಾಯುವನ್ನು ನಾವು ರಿಲೀಸ್ ಮಾಡ್ತೀವಿ. ಇದಾದ ನಂತರ 3 ವಾರಕ್ಕೆ ಅದೇ ರೀತಿ ಪ್ಲಾಸ್ಟರ್ ಮಾಡಿರ್ತೀವಿ. ಯಾವುದೇ ರೀತಿ ನಾವು ಶಸ್ತ್ರಚಿಕಿತ್ಸೆ ಅಲ್ಲ ಇದು, ಅಂದ್ರೆ ಕಟ್ ಮಾಡಕ್ ಹೋಗೋದಿಲ್ಲ ಸ್ಕಿನ್ ನ, ಅಥವಾ ನರಾನು ತೆಗೆಯೋದಿಲ್ಲ. 3 ವಾರದಲ್ಲಿ ಈ ಸ್ನಾಯು ಮತ್ತೆ ಬೆಳ್ಕೊಂಡ್ಬಿಡುತ್ತೆ. 3ನೇ ಹಂತ ಬಂದ್ಬಿಟ್ಟು ಇದು ಪೋಷಕರಲ್ಲೇನೆ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ಬರ್ಬೋದು. ಇದನ್ನ ಬ್ರೇಸಿಂಗ್ ಅಥವಾ ಫುಟ್ ಅಬ್ಡಕ್ಷನ್ ಬ್ರೇಸ್ ಮೂಲಕ ಚಿಕಿತ್ಸೆ ಕೊಡಬೇಕಾಗತ್ತೆ. ನಾವು ಹೇಗೆ ಕರೆಕ್ಷನ್ ಮಾಡಿದೀವಿ ಅದನ್ನ ಮೇಂಟೈನ್ ಮಾಡಬೇಕು. ಈ ಕರೆಕ್ಷನ್ ಮತ್ತೆ ಮೇಂಟೆನೆನ್ಸ್ ಫೇಸ್, ಮೇಂಟೆನೆನ್ಸ್ ಫೇಸ್ ಹೆಚ್ಚಾಗಿ ಪೋಷಕರೇ ಇದರಲ್ಲಿ ಭಾಗವಹಿಸಬೇಕು. ಇದು ಅತ್ಯಂತ ಮಹತ್ವದ ಹಂತ. ಇಲ್ಲಿ ಪಾಲಕರ ಪಾತ್ರನೇ ಅತ್ಯಂತ ಹೆಚ್ಚು. ಇದು ಮೊದಲ 3 23 ಗಂಟೆ ಉಪಯೋಗಿಸ್ತೀವಿ. ನಂತರ 4-5 ವರ್ಷದವರೆಗೆ ನಾವು ರಾತ್ರಿ ನಿದ್ದೆಯಲ್ಲೂ ಇದನ್ನ ಉಪಯೋಗಿಸಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಬ್ರೇಸಿಂಗ್. ಬ್ರೇಸಿಂಗ್ ನಾವೇನಾದ್ರೂ ತಪ್ಪಾಗಿ ಉಪಯೋಗಿಸಿದ್ರೆ ಅಥವಾ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಥವಾ ಉಪಯೋಗಿಸ್ತೇನೆ ಇದ್ರೆ 80% ಭಾಗ ವಾಪಸ್ ಬಂದ್ಬಿಡುತ್ತೆ, ಮೊದಲನೇ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಕ್ಕೆ ಎರಡು ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್, ಪ್ಲಾಸ್ಟರ್ ಮತ್ತೆ ಬ್ರೇಸಿಂಗ್, ಎರಡು ಉಪಯೋಗಿಸಲೇಬೇಕಾಗುತ್ತೆ.
1: ನೀವು ಹೇಳಿದ್ರೆ ಪೋಷಕರ ಪಾತ್ರ ಮುಖ್ಯ ಆಗಿರುತ್ತೆ ಈ ಒಂದು ಹಂತದಲ್ಲಿ ಅಂತ. ಏನ್ ಮಾಡ್ಬೇಕು ಪೋಷಕರು, ಏನ್ ತಪ್ಪು ಮಾಡ್ತಾರೆ ಸಾಮಾನ್ಯವಾಗಿ?
0: ಯಾವುದೇ ಮಗುವಿಗೆ ಯಾವುದೇ ರೀತಿ ಸಮಸ್ಯೆ ಆದ್ರೂ ಪೋಷಕರು 3 ಸ್ಟೇಜ್ ಅಲ್ಲಿ ಅದನ್ನ ಭಾಗವಹಿಸ್ತಾರೆ. ಮೊದಲನೇದು ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಅಂತ ಹೇಳಿದ್ರೆ ನಾವು ಅದನ್ನ ಮೊದಲಿಗೆ
1: ಒಪ್ಕೊಳ್ಳೋದು.
0: ನಾವೀಗ ಒಪ್ಕೊಳ್ಳಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಮಗು ಕರ್ಮ ಅಥವಾ ಯಾವುದೇ ಮೂಢನಂಬಿಕೆಗೆ ಏನಾದ್ರು ಒಳಗಾದ್ರೆ ನಾವು ಯಾವತ್ತು ಆ ಮಗುಗೆ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಅಕ್ಸೆಪ್ಟೆನ್ಸ್ ಇಂದ ಮುಂದೆ ಬಂದ್ರೆ ಎರಡನೇದು ಚಿಕಿತ್ಸೆ ಪಡಿಬೇಕು. ಮೂರನೇ ಹಂತದಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು.

0: ಮಗು ತಂತಾನಾಗಿ ನಾರ್ಮಲ್ ಆಗಿ ಬೆಳವಣಿಗೆ ಆಗೋಗುತ್ತೆ. ಸೊ ಮೊದಲಿಗೆ ಅಕ್ಸೆಪ್ಟೆನ್ಸ್ ಮತ್ತೆ ಚಿಕಿತ್ಸೆ ಪಡೆಯೋದು ಇಂಪಾರ್ಟೆಂಟ್.
1: ಓಕೆ ಡಾಕ್ಟರ್, ಈ ಎಲ್ಲ ಹಂತಗಳ ಇರುವಂತಹ ಕೆಲವು ಏನು ವಕ್ರಪಾದದ ಮಕ್ಕಳಿಗೆ ಚಿಕಿತ್ಸೆ, ಇದರನ್ನ ಮೀರಿ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತ ಸಾಧ್ಯತೆಗಳು ಅಥವಾ ಆ ಒಂದು ಸನ್ನಿವೇಶಗಳು ಬರುತ್ತಾ ವಕ್ರಪಾದದಲ್ಲಿ?
0: ಕೆಲವೊಮ್ಮೆ
1: ಈಗ ಶಸ್ತ್ರಚಿಕಿತ್ಸೆ ರಹಿತ ಅಂತ ಹೇಳಿದ್ರೆ
0: ಹೌದು,
1: ಶಸ್ತ್ರಚಿಕಿತ್ಸೆನು ಮಾಡಬೇಕಾಗುತ್ತಾ?
0: 90% ಭಾಗ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಒಂದು 10% ಮಕ್ಕಳಲ್ಲಿ ಏನ್ ಬೇಕಾಗ್ಬೋದು, ಟಿನಾಟಮಿ ಮತ್ತೊಂದ್ಸಲ ಮಾಡ್ಬೇಕಾಗ್ ಬರ್ಬೋದು. ಇದು ಈ ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಸಿವಿಯರಿಟಿ,
1: ಹೆಣ್ಮಕ್ಳಲ್ಲಿ
0: ತೀವ್ರತೆ ಜಾಸ್ತಿ ಆಗಿರುತ್ತಲ್ಲ ಹೆಣ್ಮಕ್ಳಲ್ಲಿ, ಅವಾಗ ಈ ಸಿವಿಯರಿಟಿ ಜಾಸ್ತಿ ಆದಾಗ ನಾವು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗ್ ಬರ್ಬೋದು. ಇಲ್ಲಿ ಟಿನಾಟಮಿ ಒಂದೇ ಸಾಕಾಗೋದಿಲ್ಲ, ಫುಟ್ ಅಬ್ಡಕ್ಷನ್ ಬ್ರೇಸ್ ಅಥವಾ ಸ್ಪ್ಲಿಂಟಿಂಗ್ ಕರೆಕ್ಟ್ ಆಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಎರಡನೇ ಭಾಗದಲ್ಲಿ, ಅವಾಗ ಮಕ್ಕಳಿಗೆ ವಕ್ರಪಾದ ವಾಪಸ್ ಬರುತ್ತೆ. 80% ಮಕ್ಕಳಲ್ಲೂ ವಾಪಸ್ ಬಂದ್ಬಿಡುತ್ತೆ. ಅವಾಗ ಮತ್ತೆ ನಾವು ಪ್ಲಾಸ್ಟರ್ಸ್ ಉಪಯೋಗಿಸಿ ಆ ನಂತರ ಮತ್ತೆ ಆಪರೇಷನ್ ಮಾಡ್ಬೇಕಾಗ್ ಬರ್ಬೋದು. ಅವಾಗ ಟಿನಾಟಮಿ ಈ ಸೂಜಿಯಲ್ಲಿ ಮಾಡುವಂತ ಶಸ್ತ್ರಚಿಕಿತ್ಸೆ ಸಾಕಾಗುತ್ತಿಲ್ಲ, ಅವಾಗ ಕಟ್ ಮಾಡಿ ಆಪರೇಷನ್ ಮಾಡ್ಬೇಕಾಗಿ ಬರ್ಬೋದು. ಕೆಲವೊಮ್ಮೆ ಟೆಂಡನ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿ ಬರ್ಬೋದು. ಟೆಂಡನ್ ಟ್ರಾನ್ಸ್ಫರ್ಸ್ ಅಂದ್ರೆ ಒಂದು ಸ್ನಾಯುವನ್ನು ತೆಗೆದು ಮತ್ತೊಂದ್ ಕಡೆಗೆ ಉಪಯೋಗಿಸ್ಬೇಕಾಗಿ ಬರ್ಬೋದು, ಅಥವಾ ಮೂಳೆಗಳನ್ನ ಕಟ್ ಮಾಡಿ ಉಪಯೋಗಿಸ್ತೀವಿ. ಹೆಚ್ಚಿನ ತೀವ್ರತೆ ಇದ್ದಾಗ ನಾವು ಇಲಿಜರೋ ಅಥವಾ ಜೆಸ್ ಫಿಕ್ಸೇಟರ್ ಉಪಯೋಗಿಸ್ತೀವಿ. ಇದರಲ್ಲಿ ರಿಂಗ್ಸ್ ಇರ್ತವೆ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮೆಟಾಲಿಕ್ ರಿಂಗ್ಸ್ ಇರ್ತವೆ, ಅವುಗಳನ್ನ ವೈರ್ಸ್ ಅಲ್ಲಿ ಉಪಯೋಗಿಸಿ ರಷ್ಯನ್ ಟೆಕ್ನಿಕ್ ಅಂತ ಏನ್ ಹೇಳ್ತೀವಿ ಅದನ್ನು ಉಪಯೋಗಿಸಕ್ ಬರ್ಬೇಕು.
1: ಡಾಕ್ಟರ್, ಈಗೆಲ್ಲ ಚಿಕಿತ್ಸೆಗೆ ಒಳಗಾದಂತಹ ಮಕ್ಕಳೇನಿದ್ದಾರೆ, ಮುಂದೆ ಅವರ ಜೀವನದಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗೆ ಬಂದು ಸಹಜವಾದ ಜೀವನವನ್ನ ನಡೆಸ್ತಾರ ಹೇಗೆ ಡಾಕ್ಟ್ರೆ?
0: ಹೌದು, ನಾವು ಪೋಷಕರಿಗೆ ಧೈರ್ಯ ತಗೊಳ್ಬೇಕಾಗತ್ತೆ. ಮೊದಲಿಗೆ ನಿಮ್ಮ ಮಗು ಪಾನ್ಸಿಟಿ ಮೂಲಕ ಸಾಮಾನ್ಯವಾಗಿ ನಡೆಯಬಹುದು, ಓಡಾಡಬಹುದು ಮತ್ತೆ ಆಟ ಆಡಬಹುದು. ಅನೇಕ ಮಕ್ಕಳು ಕ್ರೀಡೆ ಮತ್ತೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಸರಿಯಾದ ಚಿಕಿತ್ಸೆ ಪಡೆದ್ರೆ ಮಗು ಮುಂದೆ ಸಾಮಾನ್ಯವಾದ ಜೀವನ ನಡೆಸಬಹುದು. ಚಿಕ್ಕ ವಯಸ್ಸಿನಲ್ಲೇ ಚಿಕಿತ್ಸೆ ಶುರು ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರಬಹುದು.
1: ಡಾಕ್ಟರ್, ಈಗ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿದ್ರೆ ಅಂತ ಹೇಳಿದ್ರಿ, ಓಕೆ ಮಾಡಿದ್ದಾರೆ, ಆದ್ರೆ ಎಲ್ಲೋ ಕೆಲವೊಂದು ಸಾರಿ ಮಿಸ್ ಆಗಬಹುದು, ಗೊತ್ತಿಲ್ಲದೇನೋ ಅಥವಾ ಡಾಕ್ಟರ್ ಲಭ್ಯ ಇಲ್ಲದೇನೋ ಏನೋ ಒಂದು ಕಾರಣಕ್ಕೆ ಮಗುಗೆ ಚಿಕಿತ್ಸೆ ಕೊಡಿಸಿಲ್ಲ, ಆದ್ರೆ ವಯಸ್ಸಾಗಿದೆ, ಒಂದಷ್ಟು ವಯಸ್ಸಾಗಿದೆ. ಯಾವ ಒಂದು ವಯಸ್ಸಿನವರೆಗೂ ಕೂಡ ಈ ಚಿಕಿತ್ಸೆನ ಮಗುಗೆ ಕೊಡಬಹುದು ಅಥವಾ ಬೆಳೆದಿರಂತ ಮಕ್ಕಳಿಗೆ ಕೊಡಬಹುದು?
0: ರಿಸರ್ಚ್ ಪ್ರಕಾರ ಒಂದ್ ರಿಪೋರ್ಟ್ ಏನಿದೆ ಅದು 33 ವರ್ಷದವರೆಗೂ ಇರುವಂತ ಪೇಷಂಟ್ ಗೆ ಯುರೋಪಿಯನ್ ಅಲ್ಲಿ, ಅವಾಗ ಆ ವ್ಯಕ್ತಿಗೆ 33 ವರ್ಷದಲ್ಲಿ ಪಾನ್ಸಿಟಿ ಟ್ರೀಟ್ಮೆಂಟ್ ಮೂಲಕ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನನ್ನ ಸರ್ವಿಸ್ ಅಲ್ಲಿ ನಾನು 9 ವರ್ಷದ ಮಗುಗೆ, ವೆಸ್ಟ್ ಬೆಂಗಾಲ್ ಇಂದ ಒಂದು ಮಗುಗೆ ಬಂದಿತ್ತು, ಆ ಮಗುಗೆ ನಾನು 9 ವರ್ಷದಲ್ಲೂ ಕ್ಲಬ್ ಫುಟ್ ಗೆ ಪಾನ್ಸಿಟಿ ಟ್ರೀಟ್ಮೆಂಟ್ ಉಪಯೋಗಿಸಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಯಾವಾಗ ಬೇಕಾದ್ರೂ ಮಾಡಬಹುದು ಇದನ್ನ ಟ್ರೀಟ್ಮೆಂಟ್. ಮೊದಲಿಗೆ ಪೋಷಕರು ಅದಕ್ಕೆ ಭರವಸೆ ತಗೊಳ್ಬೇಕಷ್ಟೇ.
1: ಈಗ ಭ್ರೂಣಾವಸ್ಥೆ ಹಂತದಲ್ಲಿಯೇ ಗೊತ್ತಾಗ್ಬಿಡುತ್ತಲ್ವಾ, ಈ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದಾಗ ಮಗು ವಕ್ರಪಾದಕ್ಕೆ ಒಳಗಾಗಿದೆ ಅಂತ ಹೇಳಿ, ಹುಟ್ಟಿದ ತಕ್ಷಣನೇ ಚಿಕಿತ್ಸೆಯನ್ನು ಶುರು ಮಾಡೋದು ಹೇಗೆ ಡಾಕ್ಟ್ರೆ? ಅವ್ರು ಯಾರನ್ನ ಕಾಣಬೇಕಾಗುತ್ತೆ ಅಥವಾ ಹೆರಿಗೆ ಮಾಡಿಸಿದಂತ ಡಾಕ್ಟರ್ಗಳು ಹೇಳ್ತಾರ ಹೇಗೆ ಇದ್ರ ಬಗ್ಗೆ?
0: ಹೌದು, ಹೆರಿಗೆ ಮಾಡಿಸೋ ಡಾಕ್ಟರು ಆಬ್ಸ್ಟೆಟ್ರಿಷಿಯನ್ ಯಾರಿರ್ತಾರೆ, ಮಧ್ಯದ ಸ್ಕ್ಯಾನಿಂಗ್ ಅಲ್ಲಿ, ಮಧ್ಯ ಗರ್ಭಧಾರಣೆ ಸ್ಕ್ಯಾನಿಂಗ್ ಅಂದ್ರೆ 16-22 ವಾರಗಳಲ್ಲಿ ಸ್ಕ್ಯಾನಿಂಗ್ ಮೂಲಕ ಕ್ಲಬ್ ಫುಟ್ ಗುರುತಿಸಬಹುದು. 90% ಕ್ಲಬ್ ಫುಟ್ ತೊಂದರೆಗಳು ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಯಾವ್ದಾದ್ರಿದ್ರೆ, ಕೈ ಇಲ್ದಿದ್ದಂಗೆ ಅಥವಾ ಕೈಗಳಲ್ಲಿ ಬೆರಳುಗಳು ಕಡಿಮೆ ಇದ್ರೆ, ಇವೆಲ್ಲವನ್ನು ನಾವು ಗುರುತಿಸಬಹುದು ಸ್ಕ್ಯಾನಿಂಗ್ ಅಲ್ಲಿ. ಅವಾಗಲೇ ಆಬ್ಸ್ಟೆಟ್ರಿಷಿಯನ್ಸ್ ಯೂಶುವಲಿ ಪೋಷಕರನ್ನ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಆದ್ರೆ ಆಗ ಟ್ರೀಟ್ಮೆಂಟ್ ಯಾವ್ದು ಬರೋದಿಲ್ಲ, ಯಾಕಂದ್ರೆ ಇದು ಯಾವ್ದೇ ರೀತಿ ಮಗು ಜೀವನಕ್ಕೆ ಸಮಸ್ಯೆ ಮಾಡೋದಿಲ್ಲ, ಮಗು ಬೆಳವಣಿಗೆಗೆ ಯಾವ್ದೇ ರೀತಿ ಸಮಸ್ಯೆ ಮಾಡೋದಿಲ್ಲ. ಅದಕ್ಕೆ ನಾವು ಕ್ಲಬ್ ಫುಟ್ ಗೆ ನಾವು ಗರ್ಭಧಾರಣೆ ಟೈಮ್ ಅಲ್ಲಿ ನಾವು ಯಾವ್ದೇ ರೀತಿ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಎರಡನೇ ಹಂತದಲ್ಲಿ ಮಗು ಹುಟ್ಟಿದ ನಂತರ ಆ ಟೈಮ್ಗೆ ನಾವು ಸಮಯಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸಾಮಾನ್ಯವಾಗಿ ಮೊದಲನೇ ವಾರದಲ್ಲೇ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬಿಟ್ಟಿರ್ತೀವಿ.
1: ಎಷ್ಟು ದಿವಸ, ಕೆಲವೊಂದು ಹೇಳಿದ್ರೆ ಇಷ್ಟಿಷ್ಟು ತಿಂಗಳು ಇಷ್ಟು ದಿವಸ ಇರಬೇಕಾಗುತ್ತೆ ಅಂತ, ಎಷ್ಟು ದಿವಸದವರೆಗೂ ಅವರು ಆ ಒಂದು ಕಾಳಜಿಯಲ್ಲಿ ಇರಬೇಕಾಗುತ್ತೆ ಡಾಕ್ಟರ್? ಆ ಚಿಕಿತ್ಸೆ ಒಂದು ಫಾಲೋ ಅಪ್ ಅಂತ ಏನ್ ಹೇಳ್ತೇವೆ ನಾವು, ಆ ರೀತಿಯಾಗಿ ಎಷ್ಟು ದಿನಗಳು ವರ್ಷ ಅಥವಾ ಹೇಗೆ?
0: ಮೊದಲ 3 ತಿಂಗಳು ಇಂಟೆನ್ಸಿವ್ ಫೇಸ್ ಇದ್ದಾಗ ನಾವು ಬಹುಶಃ ಪಾಲಕರನ್ನ ಮತ್ತೆ ಜೊತೆಗೆ ಬಂದು ತೋರಿಸೋದಕ್ಕೆ ನಾವು ಸಾಮಾನ್ಯವಾಗಿ ತಿಂಗಳಿಗೆ ಒಂದ್ಸಲ ಕರಿತಿರ್ತೀವಿ. ಅದಾದ ನಂತರ ಮಗು 5 ವರ್ಷ ತುಂಬುವವರೆಗೂ ನಾವು ಸಾಮಾನ್ಯವಾಗಿ 3-4 ಸಲ ವರ್ಷಕ್ಕೆ ಕರಿತೀವಿ, ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಕರಿತೀವಿ. ಅದಾದ ನಂತರ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಮಗು 18ನೇ ವರ್ಷ ತುಂಬುವವರೆಗೂ, ಯಾಕಂದ್ರೆ ಮೆಚುರಿಟಿ ಬಂದ ನಂತರ ಚಾನ್ಸ್ ಆಫ್ ರಿಲ್ಯಾಪ್ಸ್ ತುಂಬಾ ಕಡಿಮೆ ಆಗೋಗುತ್ತೆ. ಸೊ ಅಲ್ಲಿವರೆಗೂ ನಾವು ಕಾಯ್ತೀವಿ.
1: ನಿಮ್ಮ ಒಂದು ಸರ್ವಿಸ್ ಅಲ್ಲಿ ಈ ರೀತಿ ವಕ್ರಪಾದದ ಸಮಸ್ಯೆ ಇದ್ದ ಒಂದು ಮಗುವಿನ ಬಗ್ಗೆ ಪೋಷಕರು ಎಲ್ಲಿ ತಪ್ಪು ಮಾಡ್ತಾರೆ? ನೀವು ಹೇಳಿದ್ರೆ ಮೂಢನಂಬಿಕೆಗಳ ಬಗ್ಗೆ ಇಷ್ಟು ಒಳಗಾಗ್ತಾರೆ ಅಂತ, ಅದಲ್ಲದೆ ಬೇರೆ ಇನ್ನೇನ್ ತಪ್ಪು?

0: ಗಳಾಗುತ್ತೆ ಪೋಷಕರ ಒಂದು ಭಾಗದಿಂದ?
1: ಪೋಷಕರಲ್ಲಿ ಮೊದಲಿಗೆ ಅಕ್ಸೆಪ್ಟೆನ್ಸ್ ಕಡಿಮೆ ಇರುತ್ತವೆ, ಹೆಚ್ಚಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ತಿಳುವಳಿಕೆ ಕಡಿಮೆ ಇರೋದ್ರಿಂದ ಬಹುಶಃ ಇದು ಏನೂ ಆಗೋದಿಲ್ಲ ಈ ಮಗುಗೆ. ಈ ಮಗು ಹಿಂದೆ ಹೆಂಗೆ ಕ್ಲಬ್ ಫುಟ್ ಇದ್ರೆ ಮಗು ಅದ್ರ ತನ್ನ ಕರ್ಮ ಅಥವಾ ಮೂಢನಂಬಿಕೆಯಲ್ಲಿ ಇದನ್ನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಅದು ಮೊದಲ ಸಮಸ್ಯೆ ಇರ್ಬೋದು, ಅಕ್ಸೆಪ್ಟೆನ್ಸ್ ಸಮಸ್ಯೆ ಆಗ್ಬೋದು. ಎರಡನೇ ಸಮಸ್ಯೆ, ನಾವು ಪ್ಲಾಸ್ಟರ್ ಮಾಡುವಾಗ ಮಗುಗೆ ಒಂದ್ ಮಟ್ಟಕ್ಕೆ ತೊಂದರೆ ಆಗ್ಬೋದು, ತೊಂದರೆ ಅಥವಾ ಅಳಬಹುದು,
0: ನೋವಾಗ್ಬೋದು,
1: ಅಥವಾ ಹಾಲು ಸೇವನೆ ಕಡಿಮೆ ಮಾಡಿರ್ಬೋದು. ಆ ಟೈಮಲ್ಲಿ ಪೋಷಕರು ಆತಂಕಕ್ಕೊಳಗಾಗ ಅವಶ್ಯಕತೆ ಇಲ್ಲ, ಆದರೆ ಆತಂಕದಿಂದನೇ ಪ್ಲಾಸ್ಟರ್ನ ಬಿಚ್ಚಿ ಟ್ರೀಟ್ಮೆಂಟ್ನ ಕುಂಠಿತಗೊಳಿಸ್ತಾರೆ. ಆ ಸಮಯಕ್ಕೆ ನಾವು ಪೋಷಕರಲ್ಲಿ ಕುತ್ಕೊಂಡು ಮಾತಾಡಿ ತಿಳಿಸಿರ್ತೀವಿ, ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ, 1,000 ಮಕ್ಕಳನ್ನ ಆಗಲೇ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ನಾವು ಪೋಷಕರಿಗೆ ಭರವಸೆ ಕೊಡ್ಬೋದು, ಮಗು ನಿಮ್ಮ ಮಗುಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ. ಸೊ ಎರಡನೇ ಹಂತದಲ್ಲಿ ಬಹುಶಃ ಪೋಷಕರಿಗೆ ತಿಳುವಳಿಕೆ ಜೊತೆಗೆ ಇದರ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋದಕ್ಕೆ ನಾವು ಧೈರ್ಯ ತುಂಬಬೇಕಾಗಿ ಬರ್ಬೋದು. ಮೂರನೇದು, ಪಾದ ಸರಿ ಮಾಡಿದ ನಂತರ ಸ್ಪ್ಲಿಂಟ್ಸ್ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಶೂಸ್ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಈ 80% ಮಕ್ಕಳಲ್ಲಿ ವಾಪಸ್ ಬರುತ್ತೆ. ಸೊ ಮೂರನೇ ಜಾಗದಲ್ಲಿ ನೀವೇನ್ ಹೇಳಿದ್ರೆ ಪೋಷಕರು ಇಲ್ಲೂ ತಪ್ಪಾಗ್ಬೋದು. ರಿಲ್ಯಾಪ್ಸ್ ಚಾನ್ಸಸ್ ಅಂದ್ರೆ ಮತ್ತೆ ಇದು
0: ಮರುಕಳಿಸುವಂತ
1: ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಪೋಷಕರಲ್ಲಿ ಪಾಲಕರಿಗೆ ಈ ಮೂರು ಹಂತದಲ್ಲೂ ನಾವು ಭರವಸೆ ಮೂಲಕ ಮತ್ತೆ ಹೆಚ್ಚಾಗಿ ಅವ್ರಿಗೆ ನಂಬಿಕೆ ಕೊಡೋದ್ರಿಂದ ಈ ಕ್ಲಬ್ ಫುಟ್ ಪ್ರಾಬ್ಲಮ್ಸ್ ನಾವು ತೆಗಿಬಹುದು.
0: ಡಾಕ್ಟರ್ ಜವಾಬ್ದಾರಿ ಎಷ್ಟಿದೆ, ಅವರ ಕರ್ತವ್ಯ ಎಷ್ಟಿದೆ, ಅಷ್ಟೇ ಜವಾಬ್ದಾರಿ ಅದಕ್ಕಿಂತ ಹೆಚ್ಚು ಪೋಷಕರದಾಗಿರುತ್ತೆ.
1: 50-50
0: ಡಾಕ್ಟರ್, ಈ ಒಂದು ವಕ್ರಪಾದ ಅನ್ನುವಂಥದ್ದು ನಮಗೆ ತುಂಬಾ ಸಾಮಾನ್ಯವಾದ ಏನು ಕಾಯಿಲೆ ಅಂತಲ್ಲ ಅಥವಾ ಸಮಸ್ಯೆ ಅಂತಿಲ್ಲ, ಯಾಕಂದ್ರೆ ಅಪರೂಪವಾದಂತ ಒಂದು ಸಮಸ್ಯೆ ಇದು. ಹಾಗಾಗಿ ಜನರಲ್ಲಿ ಹೆಚ್ಚು ಅರಿವಿದೆಯಾ ಇದ್ರ ಬಗ್ಗೆ?
1: ಅರಿವು ಕಡಿಮೆ ಇರುತ್ತೆ ಮೇಡಮ್, ಯಾಕಂದ್ರೆ ಇದು ಅನುವಂಶಿಕ ಕಾಯಿಲೆಯಲ್ಲಿ ಬರೀ 10% ಮಕ್ಕಳಲ್ಲಾಗೋದ್ರಿಂದ, ಈಗ ಸಕ್ಕರೆ ಕಾಯಿಲೆ ತರ ನಮ್ಮ ಭಾರತದಲ್ಲಿ ಅಷ್ಟೊಂದು ಪ್ರಮಾಣ ಹೆಚ್ಚಿಲ್ಲ, ಇದು ತುಂಬಾ ಕಡಿಮೆ ಇರೋದ್ರಿಂದ ನೀವು ಹೇಳಿದಂಗೆನೆ ಅರಿವು ಕಡಿಮೆ ಇದೆ, ಆದರೆ ಚಿಕಿತ್ಸೆ ಡೆಫಿನೆಟ್ಲಿ ಇದೆ.
0: ಕೆಲವೊಂದು ಸಾರಿ ಗೊಂದಲಕ್ಕೆ ಒಳಗಾಗಬಹುದು ಈ ಒಂದು ವಕ್ರಪಾದ ಹಾಗೆ ಪೋಲಿಯೋ ಅನ್ನುವಂಥದ್ದೇನಿದೆ ಆ ಲಕ್ಷಣಗಳು ಇರೋದ್ರಿಂದ ಇದು ಪೋಲಿಯೋ ಆಗ್ಬಿಡ್ತಾ ಅನ್ನುವಂಥದ್ದೇನಾದ್ರೂ ಆ ರೀತಿ ಗೊಂದಲಕ್ಕೆ ಒಳಗಾಗ್ತಾರ ಜನರು?
1: ಕೆಲವೊಂದು ಪೋಷಕರು ಇದು ಪೋಲಿಯೋನ ಅಂತಾನೆ ಕೇಳಕ್ ಬಂದಿರ್ತಾರೆ, ಆದ್ರೆ ಇದು ಪೋಲಿಯೋ ಸಮಸ್ಯೆ ಅಲ್ಲ. ಯಾಕಂದ್ರೆ 1996 ಭಾರತ ಸರ್ಕಾರದ ವತಿಯಿಂದ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರೋದ್ರಿಂದ ಪೋಲಿಯೋ ಸಮಸ್ಯೆ ಆಲ್ಮೋಸ್ಟ್ ನಿರ್ಮೂಲನ ಆಗಿದೆ ಭಾರತದಲ್ಲಿ. ಆದ್ರೆ ಪೋಲಿಯೋದಲ್ಲಿ ಯಾವ ರೋಗ ಲಕ್ಷಣಗಳಿದ್ವು, ಒಂದು ರೋಗ ಲಕ್ಷಣ ಕ್ಲಬ್ಫುಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಹಿಂದೆ, ಅವಾಗ ಪಾದ ಒಳಗಡೆ ತಿರುಗಿರ್ತಿತ್ತು ಯಾವ್ದು ಪೋಲಿಯೋ ಸಮಸ್ಯೆಯಿಂದ, ಅಥವಾ ಪಾದಕ್ಕೆ ಜೀವನ ಇಲ್ಲದಂಗೆ,
0: ಅದು
1: ಸತ್ವ ಇಲ್ಲದಿರಂತ ಆ ತರ ಇತ್ತು. ಅದನ್ನ ಕ್ಲಬ್ಫುಟ್ ಅಂತ ತಿಳ್ಕೊಳ್ಳೋಂತ ಡಿಫರೆನ್ಷಿಯಲ್ ಏನ್ ಪ್ರಾಬ್ಲಮ್ಸ್ ಇರ್ಬೋದು ಅರ್ಥ ಮಾಡ್ಕೊಳ್ಳೋದ್ರೆ. ಆದ್ರೆ ಪೋಲಿಯೋ ಮತ್ತೆ ಕ್ಲಬ್ಫುಟ್ ಎರಡು ಬೇರೆ ಬೇರೆ ಸಮಸ್ಯೆ. ಇದು ಪೋಲಿಯೋ ಬಂದ್ಬಿಟ್ಟು ಹುಟ್ಟಿದ ನಂತರ, ಹುಟ್ಟುವಾಗ ಮಗು ನಾರ್ಮಲ್ ಆಗಿ ಹುಟ್ಟುತ್ತೆ, ಅದಾದ ನಂತರ ಕಾಣಿಸ್ಕೊಳ್ಳೋದು ಪೋಲಿಯೋ. ಆದ್ರೆ ಕ್ಲಬ್ ಫುಡ್ ಬಂದ್ಬಿಟ್ಟು ಮಗು ಹುಟ್ಟೋದ್ರಿಂದ ನಿನ್ನೆ ಶುರುವಾಗುವಂತ ಸಮಸ್ಯೆ
0: ಗರ್ಭಾವಸ್ಥೆಯಲ್ಲಿ,
1: ಗರ್ಭಾವಸ್ಥೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಕಾಣಿಸ್ಕೊಳ್ಳುತ್ತೆ.
0: ಡಾಕ್ಟರ್, ಈಗ ನಾವು ಬೇರೆ ಕಾಯಿಲೆಗಳಲ್ಲಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ಮಾಡಿದಿದ್ರೆ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಹೇಳಿ, ಅದೇ ರೀತಿ ಈ ಒಂದು ವಕ್ರಪಾದದಲ್ಲಿ ಕೂಡ ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನ ವಹಿಸೋದ್ರ ಮೂಲಕ ತಡೆಗಟ್ಟಬಹುದಾ ಹೇಗೆ?
1: 90% ಮಕ್ಕಳಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ಹುಡುಕಕ್ಕಾಗಲಿಲ್ಲ. ಈಗ ನಾವು ಕಾಸೇ ಹುಡುಕ ಸಿಗ್ತಿಲ್ಲ ಅಂತ ಹೇಳಿದಾಗ,
0: ಕಾರಣನೇ
1: ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ನಾವು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಲಸಿಕೆ ಮೂಲಕ ಅಥವಾ ಈ ಆಹಾರ ಪದ್ಧತಿಯಲ್ಲಿ ಏನಾದ್ರು ಚೇಂಜ್ ಮಾಡೋದ್ರಿಂದ,
0: ಜೀವನ ಶೈಲಿಯಲ್ಲಿ
1: ಅದೇನಾದ್ರೂ ಆಗಿರೋದ್ರಿಂದ ನಾವು ಅದನ್ನ ರೂಪಿಸಬಹುದು ಪೋಷಕರಲ್ಲಿ ಅಥವಾ ಪಾಲಕರಲ್ಲಿ. ಆದ್ರೆ ಇದು ಯಾವುದೇ ರೀತಿ ಆ ತರ ಸಮಸ್ಯೆಗೆ ಸಿಗ್ತಿಲ್ಲ. ಇದು ಬರೀ ಅನುವಂಶಿಕ ಕಾಯಿಲೆಯಲ್ಲಿ 10% ಮಕ್ಕಳಲ್ಲಿ ಆಗ್ತಿರೋದ್ರಿಂದ, ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಕುಟುಂಬದ ಒಳಗಡೆಗೆ ಮದುವೆ ಆಗೋದ್ರಿಂದ ಅವಾಗ ಈ ಸಮಸ್ಯೆಗಳು ಉಲ್ಬಣವಾಗಬಹುದು. ಅದನ್ನ ಕಡಿಮೆ ಮಾಡಬಹುದು, ಸಂಬಂಧದಲ್ಲೇ ಮದುವೆ ಮಾಡ್ಕೊಳ್ಳೋಂತ ಎಲ್ಲಿ ನಾವು ಎಲ್ಲಿ ಕಡಿಮೆ ಮಾಡಬಹುದು ಈ ಸಮಸ್ಯೆಗಳನ್ನ, ಆ ರೀತಿ ಆಗ್ಬಹುದು.
0: ಓಕೆ ಡಾಕ್ಟರ್, ಹೌದು, ನಾನು ಇದೆಲ್ಲ ಕೇಳಿದ ನಂತರ ಕೂಡ ನೀವು ವಿಶೇಷವಾಗಿ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾಗಿರುವಂತದ್ದು, ಈ ಒಂದು ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರು ಅದು ಕೂಡ ನಮ್ಗೆ ಹೆಚ್ಚು ಕೇಳಿಸುವಂತದ್ದಲ್ಲ. ಸಾಮಾನ್ಯವಾಗಿ ಕೀಲು ಮೂಳೆ ತಜ್ಞರಂತ ಹೇಳ್ತೇವೆ, ಈ ಒಂದು ಸಮಸ್ಯೆಗೆ ಯಾರಾದ್ರೂ ಆಗಬಹುದಾ ಅಥವಾ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಆಗ್ಬೇಕಾ?
1: ಮೊದಲಿಗೆ ಗರ್ಭಧಾರಣೆ ಟೈಮಲ್ಲಿ ನಿಮ್ಮ ಆಬ್ಸ್ಟಿಷಿಯನ್ ಅಥವಾ ಡೆಲಿವರಿ ಮಾಡಿಸೋ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುತ್ತೆ. ಸೊ ಅವ್ರು ನಿಮ್ಮ ಫಸ್ಟ್ ಗೈಡ್. ಎರಡನೇದು, ಡೆಲಿವರಿ ಆದ ನಂತರ ನಿಮ್ಮ ಮಕ್ಕಳ ಡಾಕ್ಟರ್ ಇರ್ತಾರೆ, ಪೀಡಿಯಾಟ್ರಿಷಿಯನ್, ಅವ್ರು ನಿಮಗೆ ಎರಡನೇ ಸಲ ಆಗ್ತಾರೆ. ನಿಮ್ಮ ಹತ್ತಿರದಲ್ಲಿ ಫ್ಯಾಮಿಲಿ ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಎಚ್ಚರ ಇರುತ್ತೆ. ಮಕ್ಕಳ ಕೀಳು ಮತ್ತು ಮೂಳೆ ತಜ್ಞ

0: ಆಗಿರೋಂಥ ನಾವು ನಾವು ಸಾಮಾನ್ಯವಾಗಿ ಕಡಿಮೆ ಇರ್ತೀವಿ, ವಿರಳವಾಗಿರ್ತೀವಿ. ಸೊ ಆದರೆ ಈಗ ಹೆಚ್ಚಾಗಿ MCH ಪ್ರೋಗ್ರಾಮ್ಸ್ ಇರೋದ್ರಿಂದ ಮುಂದಿನ ದಿನದಲ್ಲಿ ಇದರ ಅರಿವು ಹೆಚ್ಚಾಗಿರುತ್ತೆ. ಮತ್ತು ಪೋಷಕರಿಗೆ ಕ್ಲಬ್ ಫುಡ್ ಬಗ್ಗೆ ಟ್ರೀಟ್ಮೆಂಟ್ಗೆ ನೀವು ಆರ್ಥೋಪೆಡಿಷನ್ ಡಾಕ್ಟರ್ ಹತ್ರ ಹೋಗ್ಬೋದು, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ಸ್ ಹತ್ರ ಹೋಗ್ಬೋದು. ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಂತ ಹೇಳೋದ್ರಿಂದ ನಾವು ನಿಮ್ಮ ಮಗುವಿಗೆ ಜ್ವರ ಆದರೆ ನೀವು ದೊಡ್ಡವ್ರು ತೋರಿಸುವಂಥ ಜಾಗಕ್ಕೆ ಹೋಗೋದಿಲ್ಲ, ನೀವು ಮಕ್ಕಳು ಡಾಕ್ಟರ್ ಹತ್ರ ಹೋಗ್ತೀರಾ. ಅದೇ ರೀತಿ ಮಕ್ಕಳ ಕೀಳು ಮತ್ತು ಮೂಳೆ ಸಮಸ್ಯೆಗಳಿಗೆ ನೀವು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ನ ಭೇಟಿ ಮಾಡೋದು ಸೂಕ್ತ.
1: ಓಕೆ, ನಾನು ಈಗ ಈ ವಕ್ರಪಾದ ಅನ್ನುವಂಥದ್ದೇನಿದೆ ಅದು ಹೆಚ್ಚು ಆಗಿ ಕಂಡು ಬರುವಂತಹ ಸಮಸ್ಯೆ ಅಲ್ಲ, ಆದರೆ ಅದರ ಬಗ್ಗೆ ಅರಿವು ಬೇಕು ಜನರಿಗೆ ಹೆಚ್ಚಾಗಿ. ಹಾಗಾಗಿ ಈ ಒಂದು ಆರೋಗ್ಯ ಕ್ಷೇತ್ರ ಅನ್ನುವಂಥದ್ದೇನಿದೆ, ಈ ಆರೋಗ್ಯ ಕ್ಷೇತ್ರದ ಮೂಲಕ ಏನಾದರೂ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರಾ ಹೇಗೆ ಡಾಕ್ಟರ್?
0: ಹೌದು, ಕ್ಯೂರ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಂತ ನಾವು ಆಗಲೇ ಭಾರತ ಸರ್ಕಾರ ಗುರುತಿಸಿದೆ, ಮತ್ತು ಕರ್ನಾಟಕ ಸರ್ಕಾರವು ಗುರುತಿಸುವಂಗೆ ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಲ್ಲಿ ಮತ್ತು ಹಲವಾರು ಡಿಸ್ಟ್ರಿಕ್ಟ್ ಸೆಂಟರ್ಸ್ ಮತ್ತು ಮೆಡಿಕಲ್ ಕಾಲೇಜಸ್ಸಲ್ಲಿ ಈ ಪ್ರೋಗ್ರಾಮ್ಸ್ನ ನಡೆಸ್ತಿದ್ದಾರೆ. ಇದು ಟಾರ್ಗೆಟೆಡ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಆಗಿ ಉಳ್ಕೊಂಡಿದೆ, ಬೇರೆ ಯಾವುದೇ ರೀತಿ ಸಮಸ್ಯೆನೂ ಅವ್ರು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಬರೀ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಷ್ಟೇನೇ ಇದನ್ನು ವಕ್ರಪಾದಕ್ಕೆ ಅಷ್ಟೇ ಟ್ರೀಟ್ಮೆಂಟ್ ನೀಡ್ತಿದ್ದಾರೆ. ಮತ್ತು ರೇನ್ಬೋ ಮಕ್ಕಳ ಆಸ್ಪತ್ರೆ ವತಿಯಿಂದ ನಾವು ಅಪ್ಪು ಅನಂತ ಜಯಂತ ಪಾದವನ್ನು ಉಚಿತವಾಗಿ BPL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ರೈತರ ಮಕ್ಕಳಿಗೆ ಮತ್ತು ಯಾವುದಾದ್ರು ಎಕ್ಸ್ ಆರ್ಮಿ ಅಥವಾ ಸರ್ವಿಸ್ ಮ್ಯಾನ್ ಇದ್ದಾಗ ಅವ್ರಿಗೆ ಪೂರ್ತಿಯಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಬೆಂಗಳೂರಲ್ಲಿ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಈ ಒಂದು ವಕ್ರಪಾದ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಆಕಾಶವಾಣಿ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ AM ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
6: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು

ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು. ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ, ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು ₹30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನಿಗುಕೆರೆ, ಎಲ್ಆರ್ಎಸ್ ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್ ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಎಸ್ಪಿಎಂಯುನಿಂದ ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ ಡಿಪಿಎಂಯು ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ ಕೆಟಿಟಿಪಿ ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ ಡಿಪಿಎಂಯುಗೆ ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ,
ಯುಟಿಲೈಜೇಷನ್ ಸರ್ಟಿಫಿಕೇಟ್ ಫಾರಂ 12C ಅನ್ನು ಸಲ್ಲಿಸುವ

0: ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು ಎಸ್ಪಿಎಂಯುಗೆ ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟ್ ಅನ್ನು ಎಸ್ಪಿಎಂಯುಗೆ ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು. ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು. ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು

0: ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ ಎರಡನೇ ವಾರದ ಕಲಾಪ ಆರಂಭವಾಗಲಿದ್ದು ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ದತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ ಐದನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ

0: ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯಾ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-7, 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮಾನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಮೀಟರ್ಗಳು ಅಥವಾ 765 ಕಿಲೋಹರ್ಡ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಡ್ಸ್ ಕಂಪನಾಂಕ, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಡ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಶ್ರೋತೃಬಾಂಧವರೇ, ಇದೀಗ ಜನಪದ ಸಂಗೀತ.
2: ಮೈಸೂರು ಸೆಂಟರ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35

0: ಇದಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ರಾಮದುರ್ಗದ ದ್ಯಾಮವ್ವ ಯಮುನಪ್ಪ ಮಾದರ್ ಹಾಗೂ ಮೇಳದವರಿಂದ ಚೌಡ್ಕಿ ಪದಗಳು.

ರಾಮದುರ್ಗದ ದ್ಯಾಮವ್ವ ಯಮುನಪ್ಪ ಮಾದರ್ ಹಾಗೂ ಸಂಗಡಿಗರು ಹಾಡಿದ ಚೌಡಕಿ ಪದಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಆರನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿದ ಹೆಗ್ಗಳಿಕೆಯೇ ಜನರು ಹಾಗೂ ಕಂಪನಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಆರ್ಥಿಕ ಸಾಧನೆಯನ್ನು ಪ್ರಸ್ತಾಪಿಸಿದ ಅವರು, ಪ್ರಸ್ತುತ ಸಾಫ್ಟ್ವೇರ್ ರಫ್ತು 4.36 ಲಕ್ಷ ಕೋಟಿಯಷ್ಟಿದೆ. ಈ ವರ್ಷ ಅದು 5.5 ಲಕ್ಷ ಕೋಟಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ ರಾಜ್ಯದ ಇತರೆ ನಗರಗಳಿಗೆ ಉದ್ಯಮಗಳನ್ನು ವಿಸ್ತರಿಸಿ ಕೇವಲ $0.5 ವೆಚ್ಚ ಮಾಡುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು ಕೃತಕ

ಬುದ್ದಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು, ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ 6ನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ದಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನುಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹೋಟೆಲ್, ಡಾಬಾ, ಅಂಗಡಿ, ಮಳಿಗೆ

0: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹೋಟೆಲ್, ಡಾಬಾ, ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್, ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಭೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿಂದು 2ನೇ ಆಷಾಢ ಶುಕ್ರವಾರವನ್ನು ಶ್ರದ್ದೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು

ದ್ವಿದಳ ಧಾನ್ಯಗಳನ್ನು ಸರತಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ದತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ದತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2822 ಶೇಕಡ 0.25 ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಎಚ್ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ಹೊಸ ಹಾಡು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ್ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
0: ಹೊಸ ಹಾಡು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಾಣಿ ಹರಿಕೃಷ್ಣ ಹಾಗೂ ಸೋನು ನಿಗಮ್ ಅವರ ಯುಗಳ ಸ್ವರಗಳಲ್ಲಿರುವ ಬಹದ್ದೂರ್ ಚಿತ್ರದ ಗೀತೆಯನ್ನು.

0: ಇದುವರೆಗೆ ಹೊಸ ಹಾಡು ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಶ್ರೋತೃ ಬಾಂಧವರೇ, ನಮ್ಮ ನಿಲಯದ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಹಾಗೂ ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 6:30 ಅವಲೋಕನ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಮೊಹಮ್ಮದ್ ಪರ್ವೇಸ್ ಬಂತನಾಳ್. ನಂತರ 7:20 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮಲಕ್ಷ್ಮಿ, ಧಾರವಾಡದ ಶಾಂತವ್ವ ರುದ್ರಾಕ್ಷಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಬಹುದು. 7:45 ಗಮಕ ವಾಚನ ಶಶಿಕಲಾ ಅರುಣ್ ದಾನಿ ಅವರಿಂದ, 8:00 ಯುವವಾಣಿಯಲ್ಲಿ ಲಕ್ಷ್ಮಣ್ ಕಲ್ಲೂರ್ ಅವರಿಂದ ಸ್ವರಚಿತ ಕವಿತಾ ವಾಚನ, 8:15 ಸಂಸತ್ತಿನ ಸಮೀಕ್ಷೆ, 8:30 ಸ್ವರಾಂಜಲಿ ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ, ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವು ಬಿಜಾಪುರಿ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ ಕಾರ್ಯಕ್ರಮ, ಪೂರಕ ಸಾಹಿತ್ಯ ಶಿರೀಶ್ ಜೋಶಿ. 9:15 ಸ್ವರ ಸೌರಭ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, 10:00 ಜನಪದ ವೈವಿಧ್ಯ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದ ಸಂಜೆಯ ಪ್ರಸಾರದ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 3:01. ಇಲ್ಲಿಗೆ ನಮ್ಮ ನಿಲಯದ ಮುಖ್ಯವಾಹಿನಿ ಅಂದರೆ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಈ ಪ್ರಸಾರ ಮುಕ್ತಾಯವಾಗುತ್ತದೆ. ಸಂಜೆಯ ಪ್ರಸಾರ 5:30. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಕೇಳಿ ಆನಂದಿಸಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 meters ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 karat ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ. ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
4: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
5: ಸಂವಾದಿನಿ ಸಂತನ ಸುಸ್ವರ ಸಿಂಚನ
4: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ

0: ಜೀವನ ಸಾಧನೆಯೆಡೆ.
1: ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿರುವ ಜಯಸಿಂಹ ಚಿತ್ರದ ಗೀತೆ

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೆ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಭಾರಿ ಸಿನಿಮಾ.
3: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. STD ಸಂಖ್ಯೆ 0836.
5: ಸಿನಿಮಾ ಜಗದ ಜನರಂಜನೆ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
6: ಟೀ ಟೈಮ್ ಚಿತ್ರಗೀತೆಗಳ ಮುಂದಿನ ಗೀತೆ ಎಂ.ಎ. ತಮ್ಮಣ್ಣ ಚಿತ್ರದ್ದು. ಹಾಡಿರುವ ಯುಗಳ ಸ್ವರಗಳು PB ಶ್ರೀನಿವಾಸ್ ಹಾಗೂ S. ಜಾನಕಿ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಸಾವಿರ ಮೆಟ್ಟಿಲು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 5:45 ಇನ್ನು ಮುಂದೆ ಮನೋಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ನಮಸ್ಕಾರ ಶ್ರೋತೃಗಳೇ, ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಯಿತು. ಇದೇ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಏನಿದು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅನ್ನೋದಾದ್ರೆ, ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡಾ ಬ್ರೋ 2028ರ ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ.
0: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
1: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು. ಎಲ್ರಿಗೂ ಗೊತ್ತು, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನು ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರೆ ಈ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವ್ ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
0: ಉಲ್ಲಂಘನೆಗಳು,
1: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಗಂಡ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದರಲ್ಲಿ.
0: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
1: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದು ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು, ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಇದು ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡ್ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ. ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 15 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರಬಹುದು, ಎಕ್ಸಾಮ್ ಸ್ಟ್ರೆಸ್ ಇರಬಹುದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಬಹುದು. ಸೊ ಆತಂಕ, ಬೇಜಾರು, ಖುಷಿ, ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
0: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದು ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದು ಹೇಗೆ?
1: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ನ ಮಗ ಇರ್ಬೋದು, ನನ್ನ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ.
0: ಯಾಕಂದ್ರೆ ಮನೆಯಲ್ಲಿ ಅವರ ವರ್ತನೆ ಹಾಗೆ ಇರುತ್ತೆ.
1: ಹೌದು ಹೌದು. ಸೊ ಏನೇ

0: ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ ಎರಡು ದಿನ ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ ಗಮನ ಕೊಡೋದಿಲ್ಲ. ಇಂತ ಯಾವುದೇ ಲಕ್ಷಣಗಳು ಬಂದ್ರೆ ಮತ್ತೆ ಅವರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವ್ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆದ್ರೆ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದದು, ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂತದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದ್ರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗುತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಸಿಗರೆಟ್ ಕುಡಿತಾ ಇರ್ತಾರೆ ಅದು 3 ಆಗತ್ತೆ, 8 ಆಗತ್ತೆ, 12 ಆಗತ್ತೆ, 30, 80 ತನಕ ಹೋಗ್ಬಿಡತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಇಟ್ಟಿರುವಂತದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ ಗೆ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನು ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲ್ ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ, ನನ್ಗೆ ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು, 1-44-16 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು ಶುರು ಮಾಡಬಾರದು. ಏನು ಆತಂಕಕಾರಿ ವಿಷಯ ಅಂದ್ರೆ ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದೇನಂದ್ರೆ ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ
1: ಖಂಡಿತ
0: ಅಟ್ರಾಕ್ಟ್ ಮಾಡ್ತಾ. ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂತ ಮಾದಕ ವ್ಯಸನವನ್ನ ಗುಣಪಡಿಸೋದಿಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಿಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೊರಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚ್ ಅಲ್ಲಿ ಒಂದಷ್ಟು ಜನ,
1: ಇನ್ನೊಂದ್ ದಿನ ರಿಲೇಟಿವ್ಸ್.
0: ವಾತಾವರಣ ಎಷ್ಟೊಂದ್ ಮನೇಲಿ, ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 ಅವರ್ ಆಗತ್ತೆ,
1: ಜೊತೆಗೆ
0: ಮೊಬೈಲ್, ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೇ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸುವಂತದ್ದು ವಯಸ್ಸನ್ನೇ ಬಹಳ ಡಿಲೇ ಮಾಡಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th class ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, 1/2 ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು, ಗೊತ್ತಿಲ್ವಾ ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ, ಅದ್ ಏನೇ ಇರ್ಲಿ ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು.

0: ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು, ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು ವಲ್ನರಬಲ್
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
0: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ.
0: ಸೊ ಈ ಟೀಚರ್ಸ್ ಪಾತ್ರನೂ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದ್ ಯಾವುದೇ ಇದ್ರು ಟೀಚರ್ಸ್ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರಬಹುದು, ಚಿಕ್ಕ ಮಕ್ಳು ಇರಬಹುದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ನ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
0: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನು ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗುತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನು ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸಬಹುದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ, ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗುತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ, ಅವ್ರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
1: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
0: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ, ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದ್ದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದ್ ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
1: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನ ಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈ ಜೋಡಿಸೋಣ. ವ್ಯಸನ ಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸಿಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ, ವ್ಯಸನದಿಂದ ಹೊರಬರೋದಿಕ್ಕೆ ಪ್ರಯತ್ನಿಸೋರ್ಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಮನೋ

0: ಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
5: ಸಂವಾದಿನಿ ಸಂತನ ಸುಸ್ವರ ಸಿಂಚನ
4: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇಂದಿನ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂಥನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. 7:20 ಕೃಷಿರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ. 7:45 ಶಶಿಕಲಾ ಅರುಣ್ ದಾನಿ ಅವರಿಂದ ಗಮಕ ವಾಚನ. 8:00 ಯುವವಾಣಿ, ಲಕ್ಷ್ಮಣ ಕಲ್ಲೂರ್ ಅವರಿಂದ ಸ್ವರಚಿತ ಕವಿತಾ ವಾಚನ. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಬಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾರಾಮನ್. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. 10:00 ಜನಪದ ವೈವಿಧ್ಯ. 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.

ಕಾರ್ಯಕ್ರಮ 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವೆಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

0: station also informed that no interchange facility shall be available at this station. Earlier, 17 metro stations were closed since 7:30 this morning until further notice. Interchange facilities is available at Rajiv Chowk, Mandi House and Central Secretariat. In the Commonwealth Games in Glasgow, India's Srihari Natraj advanced to the men's 50-metre backstroke semi-finals on the second day. Natraj clocked 25.52 seconds in the heats to qualify 14th among the 16 semi-finalists. The semi-finals will be held tonight. And that is the end of this news bulletin.
1: Akashvani, Dharwad.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9th to August 9th ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಮಾಲತಿ ಮುದಕವಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಕುಮಾರ್ ಅಗಡಿ. ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ. 7:45 ಚಿತ್ರಗೀತೆಗಳು, 8:30 ಖ್ಯಾತ ಪ್ರಸೂತಿ ತಜ್ಞೆ ಹಾಗೂ ಸಮಾಜಮುಖಿ ವೈದ್ಯೆ ಡಾಕ್ಟರ್ ರತ್ನಮಾಲಾ ಎಂ ದೇಸಾಯಿ ಅವರೊಂದಿಗೆ ಆತ್ಮೀಯ ಮಾತುಕತೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. 9:05 ಸುಧಾ ಪಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಸಿನೆ ಕ್ವಿಜ್ ನಂದನ, 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್, ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ಸಹಕಾರ ಕೆಶಿವರಾಜ್. 11:00 ಚಿತ್ರಗೀತೆಗಳು, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ನಿರ್ಮಲಾದೇವಿ ಅವರಿಂದ ಗಾಯನ ಕೇಳುವಿರಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
7: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
6: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರೆಸುತ್ತಾ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಡಸಿದ್ದೇಶ. 12:35 ಆರೋಗ್ಯ ಕಾರ್ಯಕ್ರಮ, ಅಪೆಂಡೈಸಿಟಿಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಮತ್ತು ಶಿಕ್ಷಣ, ಪಿಎಂ ಕ್ವಾಲಿಟಿ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಆಲ್, ಈ ಕುರಿತು ಮಾಹಿತಿ ಕೇಳುವಿರಿ. 1:20 ಜನಪದ ಸಂಗೀತ ಕಾರ್ಯಕ್ರಮ, ಬೀಳಿಗಿ ತಾಲೂಕು ತೆಗ್ಗಿಯ ಯಲ್ಲಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಭಜನಾ ಪದ. 1:30 ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ, ಕೃಷಿ ಮಾಹಿತಿ, ನಂತರ ಶಿರಸಿ ತಾಲೂಕು ಸೋಮನಹಳ್ಳಿಯ ವಿಜಿ ಹೆಗಡೆ ಮತ್ತು ಸಂಗಡಿಗರಿಂದ ಯಕ್ಷಗಾನ ವಿಷ್ಣು ದರ್ಶನ ಸನ್ನಿವೇಶ. 8:00 ಚಿತ್ರಗೀತೆಗಳು, 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ಯುವವಾಣಿ. ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿಎನ್. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಆದಿತಿ ಬ್ಯಾನರ್ಜಿ ಅವರಿಂದ ಗಾಯನ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಕೇಳುಗರೆ, ನಾಳೆ ಮಧ್ಯಾಹ್ನ 2:40 ಎಳೆಯರ ಬಳಗ, ಶ್ರೀಕಾಂತ್ ಹಾದಿಮನಿ ಅವರಿಂದ ಕತೆಗಳನ್ನು ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
5: ಜಗದ ಜನರಂಜನೆ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಆಕಾಶವಾಣಿ ಧಾರವಾಡ. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಲೇಖನ. ವಿಷಯ: ಸುಸ್ಥಿರ ಜಲ ಭದ್ರತೆಯತ್ತ ಭಾರತದ ಕ್ರಾಂತಿಕಾರಿ ಜನಾಂದೋಲನ. ಕ್ಯಾಚ್ ದಿ ರೈನ್. ಬರೆದವರು ಅಭಯ್ ಧಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಬದಲಾಗುತ್ತಿರುವ ಜಾಗತಿಕ ಹವಾಮಾನ ಪರಿಸ್ಥಿತಿ, ಅನಿಶ್ಚಿತ ಮಳೆ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ನೀರಿನ ಬೇಡಿಕೆಯ ಈ ಆಧುನಿಕ ಯುಗದಲ್ಲಿ ಜಲಸಂಪನ್ಮೂಲಗಳ ಸುಸ್ಥಿರ ಸಂರಕ್ಷಣೆ ರಾಷ್ಟದ ಪ್ರಮುಖ ಹಾಗೂ ತುರ್ತು ಆದ್ಯತೆಯಾಗಿದೆ. ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಹಾಗೂ ಕ್ರಿಯಾಶೀಲ ನೇತೃತ್ವದಲ್ಲಿ ಜಲ ಸಂರಕ್ಷಣೆಯನ್ನು ಕೇವಲ ಒಂದು ಸರ್ಕಾರದ ಆಡಳಿತಾತ್ಮಕ ಕಾರ್ಯಕ್ರಮವಾಗಷ್ಟೇ ಉಳಿಸದೆ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸುವ ರಾಷ್ಟವ್ಯಾಪಿ ಜನಾಂದೋಲನವಾಗಿ ಪರಿವರ್ತಿಸುವಲ್ಲಿ ಯಶಸ್ಸು ಸಾಧಿಸಿದೆ. ಮಳೆ ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ನೀಡಲಾದ ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಇಂದು ಭಾರತದ ಮೂಲೆ ಮೂಲೆಯಲ್ಲೂ ಜಲ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಒಂದು ನೂತನ ದಿಕ್ಸೂಚಿಯಾಗಿ ಹೊರಹೊಮ್ಮಿದೆ. ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಅಂತರ್ಜಲ ಮಟ್ಟವನ್ನು ವೈಜ್ಞಾನಿಕವಾಗಿ ಮರುಪೂರಣಗೊಳಿಸುವುದು, ಸಾಂಪ್ರದಾಯಿಕ ಜಲಮೂಲಗಳಿಗೆ ಮರುಜೀವ ನೀಡುವುದು ಹಾಗೂ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಸ್ಥಳೀಯ ಸಮುದಾಯದ ಸಕ್ರಿಯ ಸಹಭಾಗಿತ್ವವನ್ನು ಖಾತ್ರಿಪಡಿಸುವುದು ಈ ಯೋಜನೆಯ ಮೂಲ ತತ್ವವಾಗಿದೆ. ದೇಶದ ಪ್ರತಿಯೊಂದು ಮನೆ, ವಸತಿ ಸಮುಚ್ಚಯಗಳು ಹಾಗೂ ಸರ್ಕಾರಿ ಮತ್ತು ಖಾಸಗಿ ಕಚೇರಿ ಸಂಕೀರ್ಣಗಳಲ್ಲಿ ವೈಜ್ಞಾನಿಕ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಈ ಅಭಿಯಾನವು ಉತ್ತೇಜನ ನೀಡುತ್ತದೆ. ಇದರ ಜೊತೆಗೆ ಭೌಗೋಳಿಕವಾಗಿ ಸೂಕ್ತವಾದ ಸ್ಥಳಗಳಲ್ಲಿ ಮರುಪೂರಣ ಹೊಂಡಗಳು ಮತ್ತು ಮೂಲಸೌಕರ್ಯ ನಿರ್ಮಿಸುವುದು, ಬಳಕೆಯಲ್ಲಿಲ್ಲದೆ ಬೋರ್ವೆಲ್ಗಳನ್ನು ದುರಸ್ತಿಪಡಿಸಿ ಅಂತರ್ಜಲ ಮರುಪೂರಣ ಘಟಕಗಳನ್ನಾಗಿ ಪರಿವರ್ತಿಸುವುದು, ಕಲ್ಯಾಣಿ ಬಾವಿ ಹಾಗೂ ಮೆಟ್ಟಿಲು ಬಾವಿಗಳಂತಹ ಜಲಮೂಲಗಳನ್ನು ಸ್ವಚ್ಛಗೊಳಿಸಿ ಪುನರುಜ್ಜೀವನಗೊಳಿಸುವುದು ಮತ್ತು ಕೆರೆ ಜಲಾಶಯಗಳಿಂದ ಹೂಳು ತೆಗೆದು ನೀರು ಸಂಗ್ರಹಣಾ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಈ ಅಭಿಯಾನದ ಪ್ರಮುಖ ಆದ್ಯತೆಗಳಾಗಿವೆ. ಜಲಸಂಚಯ ಜನ್ ಭಾಗೀದಾರ್ JSJB ಎಂಬ ಉಪಕ್ರಮ ಈ ಜಲಕ್ರಾಂತಿಗೆ ಹೊಸ ವೇಗ ಮತ್ತು ದೃಢತೆ ನೀಡಿದೆ. ಸೂರತ್ನಲ್ಲಿ ಪ್ರಧಾನಿಯವರಿಂದ ಉದ್ಘಾಟನೆಗೊಂಡ ಈ ಯೋಜನೆ ಕಡಿಮೆ ವೆಚ್ಚದ ಹಾಗೂ ಸ್ಥಳೀಯ ಪರಿಸರಕ್ಕೆ ಸೂಕ್ತವಾದ ಅಂತರ್ಜಲ ಮರುಪೂರಣ ಮೂಲಸೌಕರ್ಯಗಳನ್ನು ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಮುದಾಯದ ಸಹಭಾಗಿತ್ವ, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ನಿಧಿ ಮತ್ತು ಸರ್ಕಾರಿ ಯೋಜನೆಗಳ ಸಮನ್ವಯದೊಂದಿಗೆ ಅನುಷ್ಠಾನಗೊಂಡ JSJB 10 ಲಕ್ಷ ಮರುಪೂರಣ ಮೂಲಸೌಕರ್ಯಗಳ ಗುರಿಯನ್ನು ಮೀರಿ ದೇಶಾದ್ಯಂತ 27 ಲಕ್ಷಕ್ಕೂ ಹೆಚ್ಚು ಕೃತಕ ಮರುಪೂರಣ ವ್ಯವಸ್ಥೆಗಳನ್ನು ನಿರ್ಮಿಸಿ ದಾಖಲೆ ಬರೆಯಲಾಯಿತು. ಈ ಯಶಸ್ಸಿನ ಉತ್ತೇಜನದಿಂದ ಪ್ರಾರಂಭವಾದ JSJB 2.0 ಅಂತರ್ಜಲ ವಂಚಿತ ಮತ್ತು ಗಂಭೀರ ಸ್ಥಿತಿಯಲ್ಲಿರುವ ಜಿಲ್ಲೆಗಳ ಮೇಲೆ ವಿಶೇಷ ಗಮನ ಹರಿಸಿತು. 1 ಕೋಟಿ ಅಂತರ್ಜಲ ಮರುಪೂರಣ ಯೋಜನೆ ಬೃಹತ್ ಗುರಿಯನ್ನು ದೇಶಾದ್ಯಂತ 1.5 ಕೋಟಿಗೂ ಹೆಚ್ಚು ಸೌಲಭ್ಯಗಳನ್ನು ನಿರ್ಮಿಸುವ ಮೂಲಕ ಯೋಜನೆಯು ನಿರೀಕ್ಷೆಗಿಂತ ಶೇಕಡ 50ರಷ್ಟು ಹೆಚ್ಚಿನ ಸಾಧನೆ ಮಾಡಿದೆ. ಗಮನಾರ್ಹ ಸೇವೆಯನ್ನು ಗುರುತಿಸಿ ಮಾದರಿ ಸಾಧಕರಿಗೆ ರಾಷ್ಟೀಯ ಜಲ ಪ್ರಶಸ್ತಿ ಹಾಗೂ ಸ್ವಚ್ಛ ಸುಜಲ ಶಕ್ತಿ ಸಮ್ಮಾನ್ ಗೌರವಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಜಲಸಂಚಯ ಜನ್ ಭಾಗೀದಾರ್ ಕ್ಯಾಚ್ ದಿ ರೈನ್ ಅಭಿಯಾನವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವು ಪ್ರಮುಖ ಯೋಜನೆಗಳನ್ನು ಒಂದೇ ಸೂರಿನಡಿ ತಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿನ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಬಿತ್ತನೆಗೆ ಹೆಚ್ಚಿನ ಇಳುವರಿ, ಕ್ಯಾಂಪ ಅರಣ್ಯೀಕರಣ ನಿಧಿ, ಹಣಕಾಸು ಆಯೋಗದ ಅನುದಾನಗಳು ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನಾ ವೆಚ್ಚಗಳನ್ನು ಸಂಯೋಜಿಸಿ ಜಲ ಸಂರಕ್ಷಣಾ ಚಟುವಟಿಕೆಗಳಿಗೆ ಶಕ್ತಿ ತುಂಬಲಾಗಿದೆ. ನಾರಿ ಶಕ್ತಿಯಿಂದ ಜಲಶಕ್ತಿ ಎಂಬ ಪರಿಕಲ್ಪನೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ನೀರಿನ

ನೈಜ ಸಂಕಷ್ಟವನ್ನು ಎದುರಿಸುವ ಮಹಿಳೆಯರನ್ನು ಜಲ ಸಂರಕ್ಷಣೆಯ ನೇತೃತ್ವ ವಹಿಸಲು ಪ್ರೇರೇಪಿಸಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ ನೀಡಲು, ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅರಿವು ಮೂಡಿಸಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಲ ಯೋಜನೆಗಳನ್ನು ರೂಪಿಸಲು ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿರುವ ಜಲಶಕ್ತಿ ಕೇಂದ್ರಗಳು ಅತ್ಯುತ್ತಮ ಜ್ಞಾನ ಮತ್ತು ಸೌಲಭ್ಯ ಕೇಂದ್ರಗಳಾಗಿ ಸೇವೆ ಸಲ್ಲಿಸುತ್ತಿವೆ. ಭಾರತವು ವಿಕಸಿತ ಭಾರತದ ಸುವರ್ಣ ಕನಸಿನತ್ತ ಧಾವಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು, ಗ್ರಾಮೀಣ ಜೀವನೋಪಾಯವನ್ನು ಭದ್ರಪಡಿಸಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸಲು ಸುಸ್ಥಿರ ಜಲ ನಿರ್ವಹಣೆ ಅತ್ಯಂತ ನಿರ್ಣಾಯಕವಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ

0: ವಿಕಸಿತ ಭಾರತದ ಸುವರ್ಣ ಕನಸಿನತ್ತ ಧಾವಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು, ಗ್ರಾಮೀಣ ಜೀವನೋಪಾಯವನ್ನು ಭದ್ರಪಡಿಸಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸಲು ಸುಸ್ಥಿರ ಜಲ ನಿರ್ವಹಣೆ ಅತ್ಯಂತ ನಿರ್ಣಾಯಕವಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ನೀಡಿದ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನದ ಜಾಗೃತಿಯ ಕರೆ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ನೀರಿನ ಮೌಲ್ಯವನ್ನು ಮನವರಿಕೆ ಮಾಡಿಕೊಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9-August 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
0: ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇಂದಿನ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ LR.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
4: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
3: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
3: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಬಳ್ಳಾರಿ ಗುಂತಕಲ್ ನಡುವಿನ 1264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ: ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 19 29 ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ನಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29 ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ ನವೆಂಬರ್ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75 ಹೆಚ್ಚು ದೇಶಗಳಿಂದ 1,800 ಹೆಚ್ಚು ಪ್ರದರ್ಶಕರು, 20,000 ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000 ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಒಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ದ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 ಎಂವಿಎಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ.

0: ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ದತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100 ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ರಿಂದ ನವೆಂಬರ್ 19 ರವರೆಗೆ 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3

0: ಪಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜಲಕ್ಷ್ಮಿ ರಾಜೀವ್, ನನ್ನ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಗೌಡ ಸರ್ ಅವರು.
4: ಎಲ್ಲರಿಗೂ ನಮಸ್ಕಾರ.
3: ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗೆ ಇದ್ದಾರೆ ಕೃಷಿ ಅಧಿಕಾರಿಗಳಾದ ಎಲ್ಆರ್ ನವೀನ್ ಸರ್ ಅವರು. ಸರ್, ತಮಗೆಲ್ಲಾ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
4: ತಮಗೂ ನಮಸ್ಕಾರ ಮೇಡಮ್. ಅದೇ ರೀತಿ ಮೊದಲಿಗೆ ನಾಡಿನ ಸಮಸ್ತ ರೈತ ಬಾಂಧವ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರ ಹೇಳಕ್ಕೆ ಬಯಸ್ತೀನಿ.
3: ರೈತ ಬಾಂಧವರೇ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಹೀಗಿವೆ: 2237074 77, 2237074 88. ಎಸ್ಟಿಡಿ ಸಂಖ್ಯೆ 0080. ಇವತ್ತಿನ ನೇರ ಪ್ರಸಾರದಲ್ಲಿ ತಾವು ಭಾಗವಹಿಸಬೇಕಂದ್ರೆ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಕರೆ ಮಾಡಿ.
4: ನವೀನ್ ಸರ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತಾವು ಸರ್ಕಾರದ ವತಿಯಿಂದ ಯಾವ ಥರ ಕೈಗೊಳ್ತಾ ಇದ್ದೀರಿ, ಅದು ಯಾವ ಥರ ನಮ್ಮ ರೈತರಿಗೆ ರೈತ ಸಮುದಾಯಕ್ಕೆ ಉಪಯೋಗ ಆಗ್ತಾ ಇದೆ ಮಾಹಿತಿ ಮಾಡಿಕೊಡಿ.
5: ಸರ್, ತಮಗೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮಣ್ಣು ಮತ್ತು ನೀರು ಈ ಕೃಷಿಗೆ ಬೇಕಾದಂಥ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು. ನಿಮಗೆ ಗೊತ್ತಿದೆ, 1990 ದಶಕದಲ್ಲಿ ನಮ್ಮಲ್ಲಿದ್ದ ಜನಸಂಖ್ಯೆ 530 ಕೋಟಿ, ಇಂದೇನಾಗಿದೆ ಅದು 830 ಕೋಟಿ ತಲುಪಿದೆ. ಇಂಥ ಜನಸಂಖ್ಯೆಗೆ ನಾವು ಇರುವಂಥ ಭೂಮಿಯಲ್ಲೇ ನಾವು ಆಹಾರ ಉತ್ಪಾದನೆ ಮಾಡಬೇಕಾಗಿದೆ. ಇದರಿಂದ ಏನಾಗಿದೆ, ನಮ್ಮ ಕೃಷಿ ಭೂಮಿ ಮೇಲೆ ಅಪಾರ ಒತ್ತಡ ಹೇರಿದ್ದೀವಿ. ಇದಲ್ಲದೇ ನಾವು ಇರುವಂಥ ಜಮೀನಿನಲ್ಲೇ ಹೆಚ್ಚು ಆಹಾರ ಬೆಳೆಯಬೇಕಾದ್ದರಿಂದ ತೀವ್ರತರವಾದ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ತೀವ್ರತರ ಕೃಷಿ ಪದ್ಧತಿಗಳು ಏನಪ್ಪಾ ಅಂದರೆ, ಇವಕ್ಕೆಲ್ಲ ಹೆಚ್ಚಿನ ನೀರಿನ ಸೌಲಭ್ಯ ಬೇಕಿದೆ. ಹೆಚ್ಚಿನ ನೀರಿನ ಸೌಲಭ್ಯ ಬೇಕು ಅಂದರೆ ನಾವು ಪುನಃ ಅಂತರ್ಜಲದನ್ನು ಅದು ಅಂತರ್ಜಲದ ಮೇಲೆ ನಾವು ಅವಲಂಬನೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಜಲಾನಯನ ಅಭಿವೃದ್ಧಿ ಇಲಾಖೆ ರಾಜ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಳೆದ ಕಾರ್ಯಕ್ರಮ
6: ಸ್ವಲ್ಪ ಇದೆ. ಹೇಳಿ ಸರ್.
4: ಕಳೆದ
6: ಮುಂದುವರಿಸ್ತಾ ಇದ್ದಾರೆ
4: 25 ವರ್ಷಗಳನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯ ಮೂಲ ಉದ್ದೇಶ ಓಡುವ ನೀರನ್ನು ನಡೆಯುವಂತೆ ಮಾಡೋದು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋದು, ಅದೇ ರೀತಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಮಣ್ಣಿನ ಸವಕಳಿನ ತಡೆಗಟ್ಟುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದು ನಮ್ಮ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 9.4 ದಶಲಕ್ಷ ಹೆಕ್ಟೇರ್ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶವಾಗಿದೆ. ಇದರಿಂದಾಗಿ ಏನಾಗಿದೆ, ಪ್ರತಿ ವರ್ಷ 10 ಟನ್ ಮಣ್ಣು ಪ್ರತಿ ಹೆಕ್ಟೇರಿಂದ ನಷ್ಟ ಆಗ್ತಿದೆ. ಅಪ್ರ ಅಂದಾಜು ಸುಮಾರು 49% ಭೌಗೋಳಿಕ ಪ್ರದೇಶ ಈ ನೀರಿನ ಕೊಚ್ಚನೆ ಪೀಡಿತ ಪ್ರದೇಶ ರಾಜ್ಯದಲ್ಲಿ. ಇದರಿಂದ ಏನಾಗ್ತದೆ, ಸಣ್ಣ ಜಲಾಶಯಗಳಲ್ಲಿ 0.08%-2% ದೊಡ್ಡ ಜಲಾಶಯಗಳಲ್ಲಿ 0.5%-0.8% ಹೂಳು ತುಂಬಿಕೊಳ್ಳೋದು ಆಗಿ
5: ಆ ಜಲಾಶಯದ ಏನು ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಿದೆ.

0: ಸೊ ಹಾಗಾಗಿ ನಾವು ಮಣ್ಣು ಮತ್ತು ಜಲಸಂಪನ್ಮೂಲ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗಿದೆ. ಇದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಅದೇ ರೀತಿ ನಾವು ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನಾಶೀಲವಾಗಿ ಬಳಕೆ ಮಾಡಬೇಕು ಮತ್ತು ಪರಿಣಾಮಕಾರಿಯಾದ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭ್ಯಾಸಗಳನ್ನು ಬಳಸಿಕೊಂಡು ಇಂದು ನಾವು ಮಣ್ಣು ನೀರು ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಸರ್.
1: ಸರ್, ನವೀನ್ ಸರ್ ಅವರೇ, ಒಬ್ಬ ರೈತ ಜಲಾನಯನ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಡಿ ಪಾಲ್ಗೊಳ್ಬೇಕಂದ್ರೆ ಅಥವಾ ಫಲಾನುಭವಿಯಾಗಬೇಕಂದ್ರೆ ಅಥವಾ ಸವಲತ್ತುಗಳನ್ನು ಪಡೆದುಕೊಳ್ಬೇಕಂದ್ರೆ ಸೊ ಯಾವ ರೀತಿ ಏನ್ ಮಾಡಬೇಕು, ಅದರ ಅರ್ಹತೆಗಳೇನು ಸ್ವಲ್ಪ ತಿಳಿಸ್ಕೊಡಿ.
0: ಖಂಡಿತ ಮೇಡಮ್. ಮೇಡಮ್, ನಮ್ಮಲ್ಲಿ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಎರಡು ತರಹದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಒಂದು ಜಲಾನಯನ ತತ್ವ ಅಂತ, ಇನ್ನೊಂದು ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಈ ಜಲಾನಯನ ತತ್ವ ಅಂದ್ರೆ ನಾವು ದಿಬ್ಬದಿಂದ ಕಣಿವೆ ಅಂದ್ರೆ ಎತ್ತರ ಪ್ರದೇಶದಿಂದ ಈ ಕೆಳಗಿನ ಪ್ರದೇಶವರೆಗೆ ಅನುಷ್ಠಾನ ಮಾಡುವಂತ ಕಾರ್ಯಕ್ರಮಗಳು. ಇಲ್ಲೇನ್ ಮಾಡ್ತೀವಿ, ನಾವು ಸುಮಾರು 5,000 ಹೆಕ್ಟೇರ್ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂತೀವಿ. ಈ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಏನಿರ್ತದೆ, 3 ಜಲಾನಯನ ಅಂದ್ರೆ ಗ್ರಾಮ ಪಂಚಾಯತ್ಗಳು ಇರ್ತವೆ, ಸುಮಾರು 10-15 ಹಳ್ಳಿಗಳು ಬರ್ತವೆ. ಈ ಸಂಪೂರ್ಣ ಪ್ರದೇಶವನ್ನ ನಾವು ಒಂದು ಘಟಕವಾಗಿ ತಗೊಂಡು ಇಲ್ಲಿ ದಿಬ್ಬದಿಂದ ಕಣಿವೆ ಪ್ರದೇಶದಲ್ಲಿ ಈ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರೈತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಇದಲ್ಲದೇ ನಾವಲ್ಲಿ ಏನಾಗಿದೆ, ತೋಟಗಾರಿಕೆ ಚಟುವಟಿಕೆಗಳನ್ನು ಸಹ ನಾವು ಕೈಗೊಳ್ತೀವಿ. ಇದಕ್ಕೇನಾಗ್ತದೆ, ಆ ಯೋಜನಾ ಪ್ರದೇಶದಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಅವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಯಾವುದೇ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು DPR ಮಾಡೋ ಸಮಯದಲ್ಲೇ ಕೂಡ ಅವ್ರನ್ನ ನಾವು ಸೇರಿಸ್ಕೊಂಡೇ ನಾವು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿರ್ತೀವಿ. ಆ ಸಂಪೂರ್ಣ ಪ್ರದೇಶದಲ್ಲಿ ಬರುವ ರೈತರೆಲ್ಲ ಫಲಾನುಭವಿಗಳಾಗಿರ್ತಾರೆ. ಇನ್ನೊಂದು ರೀತಿ ಯೋಜನೆ ಹೇಳಿದ್ರೆ ನಿಮಗೆ, ಸ್ಟ್ಯಾಂಡ್ ಓಲನ್ ಅಂತ, ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಇಲ್ಲೇನಾಗ್ತದೆ, ಇದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ನಾವು ಸುಮಾರು ತರಹದ ಸೌಲಭ್ಯಗಳು ಕೊಡ್ತೀವಿ. ಮೊದಲನೇದಾಗಿ ಕೃಷಿ ಹೊಂಡ ಕೊಡ್ತೀವಿ, ಅಲ್ಪ ಆಳದ ಬಾವಿ ಕೊಡ್ತೀವಿ, ಮತ್ತೆ ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳನ್ನ ಮಾಡ್ಕೊಡ್ತೀವಿ, ಸಮಗ್ರ ಕೃಷಿ ಪದ್ಧತಿನ ಕೊಡ್ತೀವಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕೂಡ ಕೈಗೊಳ್ತೀವಿ. ಸೊ ಈ ಯೋಜನೆ ಪಡಿಬೇಕಾದ್ರೆ ರೈತರು ಮೊದಲು ಮಳೆಯಾಶ್ರ ಪ್ರದೇಶದ ರೈತರಾಗಿರ್ಬೇಕು. ರೈತರಾಗಿದ್ದು ಅವರು ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಪಡೆದ್ರೆ ಅವರು ಫಲಾನುಭವಿಗಳನ್ನ ಪಡ್ಕೋಬೇಕಾಗಿದೆ.
2: ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹೆಸರೇಳಿ, ಎಲ್ಲಿಂದ ಹೆಸರೇಳಿ, ಎಲ್ಲಿಂದ
0: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
3: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
1: ಸರ್? ನಿಮ್ ರೇಡಿಯೋ, ರೇಡಿಯೋನ ಸ್ವಲ್ಪ ದೂರ ಇಡಿ.
4: ರೇಡಿಯೋ ದೂರ ಐತ್ರಿ.
2: ಮಾತಾಡಿ, ಹೆಸರೇಳಿ, ಎಲ್ಲಿಂದ?
4: ರಾಜಲಕ್ಷ್ಮಿ ಅವ್ರ?
1: ಹಾ ಸರ್, ನಾನ್ ರಾಜಲಕ್ಷ್ಮಿ ಮಾತಾಡ್ತಾ ಇರೋದು. ನಮ್ ಜೊತೆ ನವೀನ್ ಸರ್ ಇದಾರೆ.
4: ಬಗ್ಗೆ ಫೋನಿನ ಕಾರ್ಯಕ್ರಮ ಮಾಡಬೇಕಲ್ಲ,
2: ಹೇಳಿ ಮಾತಾಡಿ. ಸರಿ ಮಾಡೋಣ, ಅದಕ್ಕೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈಗ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಟೈಮ್ ವ್ಯರ್ಥ ಮಾಡಬೇಡಿ. ಜಲಾನಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದ್ರೆ ಕೇಳಿ. ನವೀನ್ ಅವರೇ, ಈಗ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕೊರತೆ ಉಂಟಾಗಿದೆಯಲ್ಲ, ಈ ಒಂದು ಅಥವಾ ಕ್ಷೀಣಿಸಿದೆ, ಇದಕ್ಕೆ ಏನು ಮುಖ್ಯ ಕಾರಣ
0: ಸರ್? ತಮಗೆ ನಾನು ಈಗಾಗಲೇ ಹೇಳಿದೆ ಏನಾಗಿದೆ, ಕಡಿಮೆ ಭೂಮಿ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತದೆ, ಬೇಸಾಯದ ಮೇಲೆ ನಾವು ಹೆಚ್ಚು ಒತ್ತಡ ಕೊಡ್ತಾ ಇದೀವಿ, ಅಂದ್ರೆ ಇರೋ ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದೀವಿ. ಇದರಿಂದ ನಾವು ಕೃಷಿ ಪದ್ಧತಿಗಳನ್ನ ಜಾಸ್ತಿ ಅಳವಡಿಸ್ಕೊಂಡಿದೀವಿ. ಮತ್ತೆ ಕೆಲವು ಕಡೆ ಏನಾಗಿದೆ, ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿನ ಅನುಸಾರ ಮಾಡ್ತೀವಿ. ನಮಗೆ ನೀವು ಗೊತ್ತಿರೋ ಹಂಗೆ ಕಾಡು ಮತ್ತು ಈ ಹುಲ್ಲಿನ ಕವಚ ವಿನಾಶ ಆಗ್ತಿದೆ ದಿನೇ ದಿನೇ. ಈ ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಮಳೆ ಮೊದಲು ಹೆಂಗ್ ಬರ್ತಿತ್ತು, ಈಗ ಹೆಂಗ್ ಬರ್ತಿತ್ತು, ತಾವು ನೋಡಿರ್ತೀರಿ. ಮೊದಲು ಮಳೆ ಸದಾಕಾಲ ನಿಮ್ಗೆ ಮಳೆ, ಮಳೆಗಾಲದಲ್ಲಿ ಮಳೆ ಇರ್ತಿತ್ತು. ಈಗ ಏನಾಗ್ತಿದೆ, ಮಳೆ ಅನಿಶ್ಚಿತದಿಂದ ಕೂಡಿದೆ. ಮಳೆ ಏರುಪೇರು ಮಳೆಗಳು, ಒಂದೇ ಸಲ ಒಂದೇ ಪ್ರದೇಶದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, 200 mm ಒಂದೇ ಟೈಮಲ್ಲಿ ಮಳೆ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗ್ತದೆ ನಿಮ್ಗೆ.
2: ಹೆಸರೇಳಿ, ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಇದರಲ್ಲಿ ಮಣ್ಣು ಮತ್ತು ನೀರು ಸೌರ. ಹಾ ಕೇಳಿ, ಹೆಸರೇಳಿ, ಎಲ್ಲಿಂದ
0: ತಮ್ಮ ಹೆಸರೇಳಿ ಸರ್?
2: ನಮಸ್ಕಾರ,
0: ನಮಸ್ತೆ ಹೇಳಿ.
5: ಹಲೋ,
0: ನಮಸ್ತೆ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ
5: ಸರ್, ಏನಿಲ್ಲ, ಈಗ ನಿಮ್ಮ ಈ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಲ್ಲ,
0: ಹೇಳಿ ಸರ್.
5: ಇದು ಸಾಮಾನ್ಯವಾಗಿ ನೀವು ಹೇಳಿದ್ರೆ ಮಾಮೂಲಿ ನೀರಾವರಿ ಪದ್ಧತಿ ಬಿಟ್ಟು ಬೆಜ್ಲು ಅಂತಂದ್ಬಿಟ್ಟು ಅದಕ್ಕೆ ಅದರಿಂದ ಏನ್ ಸೌಲಭ್ಯಗಳು ಇದೆ?
2: ಹೌದು,
0: ಏನ್ ಸರ್
1: ಸೌಲಭ್ಯಗಳು?
0: ನಮ್ಮ ಇಲಾಖೆಯಿಂದ ಸೌಲಭ್ಯ ಸರ್, ನಮ್ಮ ಇಲಾಖೆಯಿಂದ ಸೌಲಭ್ಯಗಳ?
5: ಹೌದು, ಒಂದು. ಎರಡನೇದಾಗಿ ಸಹ ಇದು ಗ್ರಾಮಾಂತರದಲ್ಲಿ ಇರ್ತಕ್ಕಂಥ, ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ತಮ್ಮ ಇಲಾಖೆಯಿಂದ ಪಡಿಬಹುದು?
2: ಅದು ಹೇಳಿದ್ರು, ಇನ್ನೊಮ್ಮೆ ಹೇಳ್ತಾರೆ
0: ಸರ್. ನಿಮ್ಗೆ ಆಗ್ಲೇ ಹೇಳಿದೆ,

0: ನಾವೇನಾಗಿದೆ, ನಾವು ಎರಡ್ ತರ ಯೋಜನೆ ಮಾಡ್ತಿದೀವಿ. ಒಂದು ಜಲಾನಯನ ಮಾದರಿಯಲ್ಲಿ ಯೋಜನೆ ಮಾಡ್ತೀವಿ. ಈ ಜಲಾನಯನ ಮಾದರಿಯಲ್ಲಿ ಯೋಜನೆ
1: ಮಾಡಿ
0: 5,000 ಹೆಕ್ಟೇರ್ ಪ್ರದೇಶ ಅಂದ್ರೆ ನಿಮ್ಮ ಊರು ಒಂದು 15 ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ 3 ಗ್ರಾಮ ಪಂಚಾಯತಿ ಬರ್ತವೆ. ಅಂತ ಸಮಯದಲ್ಲಿ ಏನಾಗ್ತದೆ, ನೀವು ರೈತರಾಗಿದ್ರೆ ಸಾಕು, ತಾವು ರೈತರಾಗಿದ್ರೆ ತಾವು ಆಟೋಮ್ಯಾಟಿಕ್ ಆಗಿ ಆ ಯೋಜನೆಯ ಫಲಾನುಭವಿಗಳಾಗ್ತೀರಿ. ಇನ್ ಇತರೆ ನಾವು ಸ್ಟ್ಯಾಂಡ್ ಅಲೋನ್ ಅಂತ ಮಾಡ್ತೀವಿ. ಅಂತ ಸಮಯದಲ್ಲಿ ತಾವು ಕೂಡ ಕನಿಷ್ಠ ರೈತರಾಗಿರ್ಬೇಕು. ಅದಕ್ಕೆ ಏನು ಅಗತ್ಯವಾದ ದಾಖಲೆಗಳು, ತಮ್ದು RTC ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಇವನ್ನ ತಾವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಮ್ಮ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅದನ್ನ ತಾವು ಅವ್ರಿಗೆ ತಮಗೆ ಒದಗಿಸ್ಕೊಡ್ತಾರೆ.
1: ಆಯ್ತಾ, ಉತ್ತರ ಸಿಗ್ತಾ?
2: ಸರಿ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಅಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇದು ವಿಷಯ, ಹೇಳಿ. ಹೆಸರು ಹೇಳಿ, ಎಲ್ಲಿಂದ?
2: ಹಲೋ,
1: ಕೇಳ್ತಾ ಇದೆ.
0: ಹೇಳಿ,
1: ಹೇಳಿ, ಎಲ್ಲಿಂದ?
2: ನಾವು ರಾಯಬಾರದಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
1: ಹೇಳಿ ಹೇಳಿ, ಪ್ರಶ್ನೆ ಕೇಳಿ.
2: ಕೃಷಿ ಹೊಂಡಗಳು ಬಂದವನ್ರಿ ರೈತರಿಗೆ ಸಲುವಾಗಿ?
0: ಸರ್, ಖಂಡಿತ ಇದೆ ಸರ್. ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರ ಅಂತ ಇದೆ, PMKSY ಅಂತ ಇದೆ. ಅದರಲ್ಲಿ ತಮಗೆ ಕೃಷಿ ಹೊಂಡವನ್ನು ನಾವು ಮಾಡಿಕೊಡ್ತೀವಿ. ನೀವು ಅದರಲ್ಲಿ ನಾವು ಗರಿಷ್ಠ ತಮಗೆ 75,000 ತನಕ ಕೊಡ್ತೀವಿ ಕೃಷಿ ಹೊಂಡಕ್ಕೆ. ಅದ್ರ ಮೇಲೆ ಏನಾಗ್ತದೆ, ತಾವು ಅದನ್ನು ಕೈಯಿಂದ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹೋಬಳಿಯಲ್ಲಿ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಅವನ್ನ ಸಂಪರ್ಕ ಮಾಡಿ ತಾವು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ.
2: ನಾವು ಸಾಮಾನ್ಯ ರೈತರು ನೋಡ್ರಿ,
0: ಸಾಮಾನ್ಯ ರೈತರು ಕೂಡ, ಸಾಮಾನ್ಯ ರೈತರಿಗೂ 50% ಇತರೆ ರೈತರಿಗೂ ಕೂಡ 50% ಈ ಸ್ಕೀಮ್ ನಲ್ಲಿ ಇರತಕ್ಕಂಥ ಅವಕಾಶ.
2: ನಮಸ್ಕಾರ ಸರ್.
1: ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಮಣ್ಣು ಮತ್ತು ನೀರು ಸಂರಕ್ಷಣೆ, ಹೆಸರು ಹೇಳಿ ಸರ್, ಎಲ್ಲಿಂದ?
2: ವೆಂಕಟೇಶ್ ಬಿಆರ್, ಬದನೋಳ ಗ್ರಾಮದಿಂದ ಸರ್. ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ.
1: ಕೇಳಿ ಸರ್.
2: ಸರ್, ಜಲಾನಯನ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀರಿ, ಅದು ರಾಜ್ಯದ ಅಭಿವೃದ್ಧಿ ಮಂಡಳಿ ಮೈಸೂರು ಜಿಲ್ಲೆಯಲ್ಲಿ ಇರ್ತದ ಸರ್, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ?
0: ಹೇಳ್ತೀನಿ ಸರ್, ನಮ್ದು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತಾನೆ. ಇದು ಕೃಷಿ ಇಲಾಖೆನ, ನಮ್ಮಲ್ಲಿ ಕೃಷಿ ಇಲಾಖೆ ಒಂದು ಭಾಗ ನಮ್ಮ ಇಲಾಖೆ. ಈ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಇರ್ತದೆ. ಅಲ್ಲಿ ತಾವು ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ಪಡಿಬಹುದು ಸರ್.
2: ಮಣ್ಣನ್ನು ಫಲವತ್ತತೆ ಕಾಪಾಡೋದು ಹೇಗೆ ಸರ್?
0: ಸರ್, ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂದ್ರೆ ಸರ್, ತಾವು ತಮ್ಮ ಜಮೀನಿನಲ್ಲಿ ಏನ್ ಮಾಡಬೇಕು, ನಮ್ಮ ಬಿದ್ದಂತ ಮಳೆ ನೀರನ್ನ ತಾವು ಫಸ್ಟ್ ಇಂಗಿಸೋದನ್ನ ಕಲ್ತ್ಕೋಬೇಕು ಸರ್. ಏನಾಗ್ತಿದೆ, ಮಳೆ ನೀರು ಬಿದ್ದಾಗ ಏನಾಗ್ತದೆ, ತಮ್ಮ ಮೇಲ್ಮಣ್ಣೆಲ್ಲ ಕೊಚ್ಚಣೆ ಹೊಟ್ಟೋಗುತ್ತೆ ಸರ್. ಮೇಲ್ಮಣ್ಣೆ ಹೋಗ್ಬಿಟ್ರೆ ನಿಮ್ದು ಈ ಜಮೀನಿನ ಫಲವತ್ತತೆ ಇರಲ್ಲ ಸರ್. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ಸುಮಾರು ಕಡೆ ನಾವು ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ. ಆ ಮಾಡ್ಕೊಟ್ರು ಕೂಡ ರೈತರು ಕೆಲವು ಕಡೆ ಏನ್ ಮಾಡ್ತಾರೆ, ಆ ಬದುನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ದಯವಿಟ್ಟು ಆತರ ಕೆಲಸವನ್ನ ಮಾಡಬಾರ್ದು. ಒಂದು ಬದು ನಿಮ್ ಒಂದು ಹೆಕ್ಟೇರ್ ಅಲ್ಲಿ ನೀವು ಸುಮಾರು, ನಾವು ಕಂದಕದೊಂದಿಗೆ ಬದು ಅಂತ ಇರ್ತದೆ, ಅದನ್ನ 48 ಬದುಗಳನ್ನ ಮಾಡಬಹುದು. ಒಂದು ಬದುನಲ್ಲಿ 3,000 ಲೀಟರ್ ವಾಟರ್ ಸಂಗ್ರಹ ಆಗ್ತದೆ. ಇದೇ ರೀತಿ ಒಂದು ಹೆಕ್ಟೇರ್ ಅಲ್ಲಿ ಒಂದು ಸಲ ಮಳೆ ಹೋದ್ರೆ 1.5 ಲಕ್ಷ ನೀರು ನಿಮ್ಮ ಜಮೀನಲ್ಲಿ ಸಂಗ್ರಹ, ಭೂಮಿ ಒಳಗಡೆ ಹೋಗ್ತದೆ. ಸೊ ಅದನ್ನ ನೀವು ಮಾಡಿಸ್ಕೊಂತ ಕೆಲಸಗಳು ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಮ ಮಣ್ಣಿನ ಕೆಳಪದರದಲ್ಲಿ ಏನಾಗ್ತದೆ, ಮಣ್ಣು ಆಟೋಮೆಟಿಕ್ ಆಗಿ ಸಂಗ್ರಹ ಆಗ್ತದೆ. ಈ ತರ ಬರ ಬಂದ ಸಂದರ್ಭದಲ್ಲಿ, ಈಗ ಎಲ್ಲಿನೋ ಅಂತ ತಾವು ಕೇಳಿರ್ಬೋದು ಈ ವರ್ಷ, ಇಂತಹ ಸಂದರ್ಭದಲ್ಲಿ ತಮ್ಮ ಕೆಳಪದರದಲ್ಲಿ ಏನು ನಿಮ್ಮಿನ ನೀರಿನ ತೇವಾಂಶ ಇರ್ತದೆ, ಈ ಬೆಳೆಗಳಿಗೆ ಅದು ತೇವಾಂಶನ ಒದಗಿಸುತ್ತದೆ ಈ ಬರಗಾಲ ಸಮಯದಲ್ಲಿ.
1: ಕೈ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ನವೀನ್ ಅವರೇ,
0: ಅದು ಮುಂದುವರಿಸ್ತೀನಿ ನಿಮ್ಗೆ. ಅದು ಹೇಳಿ
3: ಸರ್. ನಂದೊಂದು ಪ್ರಶ್ನೆ ಇದೆ.
0: ಹೇಳಿ ಮೇಡಮ್.
3: ಮಣ್ಣು ಸಂರಕ್ಷಣೆಗಳ ವಿಧಾನಗಳು ಯಾವುವು?
0: ಮೇಡಮ್, ಮಣ್ಣು ಸಂರಕ್ಷಣೆಗೆ ಸುಮಾರು ವಿಧಗಳಿದೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನಾವು 5 ತರದ ಮಣ್ಣು ಸಂರಕ್ಷಣೆ ವಿಧಾನ ಅಳವಡಿಸಿಕೊಂಡಿದ್ದೀವಿ. ಒಂದು ಸಾಗುವಳಿ ಜಮೀನು ಅಂತ ಇರ್ತದೆ, ಇನ್ನೊಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಇನ್ನೊಂದು ಜಲವಾಹಿನಿಯ ಉಪಚಾರಗಳು ಅಂತೀವಿ. ಈ ಸಾಗುವಳಿ ಜಮೀನನ್ನು ಏನು ಮಾಡ್ತೀವಿ, ಸಮಪಾತ ಬದುಗಳನ್ನು ಮಾಡ್ತೀವಿ, ಕಂದಕದೊಂದಿಗೆ ಬದುನ ಮಾಡ್ತೀವಿ, ಹಳೆ ಬದುಗಳನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದ್ರ ಜೊತೆಗೆ ತಾವು ಜೌಗು ಅಂತ ಕೇಳಿರ್ಬೋದು, ಜೌಗು ಪ್ರದೇಶ ಅಂತ. ಈ ಮಳೆಯಾಶ್ರ ಪ್ರದೇಶದಲ್ಲಿ ಕೂಡ ಜೌಗು ಪ್ರದೇಶ ಇರ್ತದೆ. ಅಂಥ ಸಮಸ್ಯಾತ್ಮಕ ಭೂಮಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಇದಲ್ಲದೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ ರೈತರ ಹತ್ರ, ಅಂಥ ಕಡೆ ಸಮಪಾತದಲ್ಲಿ ಕಂದಕ ಮಾಡ್ತೀವಿ, ಸಸ್ಯ ಶೋಧಕ ಪಟ್ಟಿಗಳನ್ನ ಮಾಡ್ತೀವಿ, ಇತರೆ ಉಪಚಾರಗಳನ್ನ ಕೂಡ ಕೈಗೊಳ್ತೀವಿ. ಇನ್ನು ಜಲವಾಹಿನಿಗೆ ಬಂದ್ರೆ, ಈಗ ತಮ್ಮೂರಲ್ಲಿ ನಾಲಗಳು ಇರ್ತವೆ, ಈ ನಾಲದಲ್ಲಿ ಮೇಲ್ಸ್ತರ ಮಧ್ಯಸ್ತರ ಅಂತ ಇರ್ತವೆ. ಈ ಮೇಲ್ಸ್ತರದಲ್ಲಿ ಏನ್ ಮಾಡ್ತೀವಿ, ಕಂಟಿ ತಡೆ ಅಂತ ಹಾಕೊಡ್ತೀವಿ, ಗುಂಡು ಕಲ್ಲಿನ ತಡೆ ಮಾಡ್ಕೊಡ್ತೀವಿ, ರಬ್ಬಲ್ ಕಲ್ ತಡೆ ಮಾಡ್ತೀವಿ. ಇನ್ನು ಮಧ್ಯಸ್ತರಕ್ಕೆ ಬಂದ್ರೆ ಕೊಳ್ಳ ಸುಧಾರಣಾ ರಚನೆಗಳು ಅಂದ್ರೆ ರೆವೈನ್ ರೆಕ್ಲಮೇಷನ್ ಸ್ಟ್ರಕ್ಚರ್ ಅಂತ ಮಾಡ್ಕೊಡ್ತೀವಿ.

0: ಇದ್ರ ಜೊತೆಗೆ ನಾವು ಕುಸುಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳನ್ನು ಸಹ ಮಾಡಿಕೊಡ್ತೀವಿ. ಇವು ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೇಡಮ್.
1: ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ,
2: ಹಲೋ,
1: ಹಾ ಕೇಳಿ,
0: ನಮಸ್ಕಾರ ಹೇಳಿ
2: ಸರ್. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ.
1: ನಮಸ್ಕಾರ.
2: ಕಲ್ಲಪ್ಪ ಬಸಪ್ಪ ತಳವಾರ ಗ್ರಾಮ ಹೊನವಾಡ ತಾಲೂಕು ತಿಕೋಟ ಜಿಲ್ಲೆ ವಿಜಯಪುರ.
1: ಕೇಳಿ ಸರ್.
2: ಸಾಹೇಬರಿಗೆ ಮತ್ತು ಮೇಡಮರಿಗೆ ನಮಸ್ಕಾರಗಳು.
3: ನಮಸ್ಕಾರ.
2: ಈಗ ನಮಗ ಅಟಲ್ ಭೂ ಜಲದಿಂದ ಈ ಬೋರ್ವೆಲ್ ರಿಚಾರ್ಜ್ ಮಾಡುವ ಅವಶ್ಯ ಇದು ನಮಗ್ ಅನುಕೂಲ ಐತೇನ್ರಿ?
1: ಅದು ಹೇಳ್ತಾರೆ ಅಂದ್ರೆ ಮಣ್ಣು ಸಂರಕ್ಷಣೆ ಇಲಾಖೆ ವತಿಯಿಂದ ಯಾವ್ಯಾವ ರೀತಿ ಯೋಜನೆ ಕೈಗೊಳ್ಬಹುದು ಅಂತ ತಾವ್ ಕೇಳ್ತಾ ಇದ್ದೀರಿ, ಹೇಳ್ತಾರೆ ಅದ್ರ ಬಗ್ಗೆ?
0: ಸರ್, ಬೋರ್ವೆಲ್ ರೀಚಾರ್ಜ್ ತಾವ್ ಮಾಡಿಸ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಇಲಾಖೆನಲ್ಲೇ ಕೃಷಿ ಇಲಾಖೆನಲ್ಲಿ ತಮಗೆ 5,000 ತನಕ ಪ್ರಾವಿಷನ್ ನಾವು ಕೊಡ್ತೀವಿ. ನಮ್ಮ ಜಲಾನ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳಕ್ಕೆ ತಮಗೆ ಅವಕಾಶ ಇದೆ. ಸೊ ನೀವೇನ್ ಮಾಡ್ಬೇಕು, ಇದೆ, ನೀವೇನ್ ಮಾಡಿ ನಮ್ಮ ನಿಮ್ಮ ತಿಕೋಟಾ ನಿಮ್ ಯಾವ ಹೋಬಳಿ ಬರ್ತದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ, ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ, ಈ ಪಿ ಎಂ ಕೆ ಎಸ್ ವೈ ಓ ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಿಲ್ಲ ಅಂದ್ರೆ ಈಗ ವಿಬೀರ್ ರಾಮ್ಜಿ ಅಂತ ಯೋಜನೆ ಬಂದಿದೆ, ಅದರಲ್ಲಿ ಕೂಡ ಮಾಡ್ಕೊಡಕ್ಕೆ ಅವಕಾಶ ಇದೆ.
2: ಅದು ಅವ್ರಿ ಗೌರ್ಮೆಂಟ್ ಬೋರ್ವೆಲ್ ಏನು ಗ್ರಾಮ ಪಂಚಾಯತಿಯಿಂದ ಹೊಡೆದಾರು, ಸರ್ಕಾರಿ ಬೋರ್ವೆಲ್ ಹೊಡೆದಾರ ಸಮೀಪ ಕೇಳ್ಯಾರಿ
1: ಕೇಳಿ
2: ಇಲ್ಲ, ನಮ್ ವೈಯಕ್ತಿಕವಾಗಿ ಮಾಡ್ಕೋಬೇಕಾಗಿತ್ತರಿ. ಅದು ನಮ್ಗ ಊರು ಬಿಟ್ಟು 2 ಕಿಲೋಮೀಟರ್ ದೂರ ಇದೆ, ಸರ್ಕಾರಿ ಬೋರ್ವೆಲ್ಗಳು ಇಲ್ಲ ನಮ್ಮ ಆಸ್ಪತ್ರೆ.
0: ಅಲ್ಲಿ ನಿಮ್ದು ವೈಯಕ್ತಿಕ ಬೋರ್ವೆಲ್ ಸರ್ಕಾರದಿಂದ ಮಾಡಿರೋ ಬೋರ್ವೆಲ್ ಅದು?
2: ಇಲ್ಲ, ಇದು ಗಂಗಾ ಕಲ್ಯಾಣ ಬೋರ್ವೆಲ್ ರೀ ನಂದ.
0: ಗಂಗಾ ಕಲ್ಯಾಣ ಬೋರ್ವೆಲ್ ಇದ್ರೂ ಕೂಡ ತಾವು ಮಾಡ್ಕೊಳಕ್ ಅವಕಾಶ ಇದೆ.
2: ಧನ್ಯವಾದ ಸರ್ ಮಾಹಿತಿ ನೀಡಿದ್ದಕ್ಕೆ. ಧನ್ಯವಾದ
1: ಕರೆ ಮಾಡಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು. ಈಗ ನವೀನ್ ಅವರೇ, ಈಗ ಈ ಯಾವ್ಯಾವ ಯೋಜನೆ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈ ಒಂದು
0: ಸರ್ ನಮ್ಮಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಮಾಡಕ್ಕೆ ಸುಮಾರು ಕೇಂದ್ರ ಸರ್ಕಾರ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಗಳು ಇತರ ಯೋಜನೆಗಳು ನಮ್ಮಲ್ಲಿದ್ದಾವೆ. ಮೊದಲನೇದಾಗಿ ಈ ಯೋಜನೆಗಳೆಲ್ಲ ನಾವಾಗಲೇ ಆಲ್ಮೋಸ್ಟ್ ನಮ್ಮ ಯೋಜನೆಗಳು ಮುಕ್ತಾಯ ಅಂತ ಬಂದಿದ್ದಾವೆ, ಆದರೂ ಕೂಡ ಕೆಲವು ಕಡೆ ಮಾಡಕ್ಕೆ ಅವಕಾಶ ಇದೆ. ಮೊದಲನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತ
1: ಅಲ್ಲಿ ಬರುತ್ತೆ.
0: ಇದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿದೆ, ಸುಮಾರು 78 ತಾಲೂಕುಗಳಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಎರಡೂ ಮಾಡ್ಕೋಬಹುದು. ರಿವಾರ್ಡ್ ಅಂತ ವಿಶ್ವ ಬ್ಯಾಂಕ್ ನವೀನ ಯೋಜನೆ 20 ಜಿಲ್ಲೆಗಳಲ್ಲಿದೆ, 20 ತಾಲೂಕಲ್ಲಿದೆ. ಇದ್ರ ಕೂಡ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಸೆಪ್ಮೀಸ್ ಅಂತ ಇವು 4 ಜಿಲ್ಲೆಗಳಲ್ಲಿದೆ, ಒಂದು ತುಮಕೂರು, ಚಿತ್ರದುರ್ಗ, ಹಾಗೆ ವಿಜಯನಗರ, ಬಳ್ಳಾರಿನಲ್ಲಿ. ಇದು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆ ಅಂತ, ಸೆಪ್ಮೀಸ್ ಅಂತ. ಅದರಲ್ಲೂ ಕೂಡ ಮಾಡ್ಕೊಳ್ಳಕ್ಕೆ ಈಗ ಅವಕಾಶ ಇದೆ.
1: ಮತ್ತೆ
0: ಇದ್ರ ಜೊತೆಗೆ ಈಗ ವಿಬಿ ಗ್ರಾಮ್ ಜಿ ಅಂತ ಬಂದಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಕ್ರಮವನ್ನ
1: ವಿಕಸಿತ ಭಾರತ
0: ವಿಕಸಿತ ಭಾರತ ಜಿರಾಮ್ ಜಿ ಯೋಜನೆ. ಇದು ಹಿಂದೆ ನರೇಗಾ ಅಂತ ಕರಿತಿದ್ವಿ, ಅದೇ ಯೋಜನೆ ಈಗ
1: ವಿಕಸಿತ ಭಾರತ ಜಿರಾಮ್ ಜಿ
0: ಯೋಜನೆ. ಹೌದು,
1: ತುಂಬಾ ಸಂತೋಷ ನವೀನ್ ಅವರೇ. ಈಗೊಂದು ಕರೆ ಸ್ವೀಕಾರ ಮಾಡೋಣ.
2: ಹಲೋ,
3: ಹಲೋ ಸರ್.
2: ಹಲೋ,
3: ಹಾ ಸರ್, ಹೇಳಿ ಹೇಳಿ.
2: ಹಾ ಮೇಡಮ್, ನಮಸ್ತೆ, ನಂಜುಳಿನ್ ಮಹೇಶ್ ಅಂತ ಮಾತಾಡ್ತಿದ್ದೀನಿ.
3: ನಮಸ್ತೆ.
2: ಸರ್ ಹೇಳ್ದಂಗೆ ಗ್ರಾಮ ಪಂಚಾಯತಿ ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತ ಮಾಡಿದ್ರು. ಈಗ ಅದು ಆ ಸಂಘ ಚಟುವಟಿಕೆಯಲ್ಲಿ ಇದೆಯಾ? ಸಂಘಕ್ಕೆ ತರಬೇತಿ ಕೊಡ್ತಾ ಇದೀರಾ? ಸಂಘಕ್ಕೆ ಸರ್ಕಾರದಿಂದ ಏನಾದ್ರು ಅನುದಾನಗಳು ಬರ್ತಾ ಇದೆಯಾ? ಅದು ಸಂಘ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಏನಾದ್ರು ಮಾಹಿತಿ ಹೇಳ್ಬೋದು?
0: ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಜಲಾನಯನ ಸಮಿತಿ ಅಂತ ಮಾಡಿದ್ವಿ ಸರ್. ನಮ್ಮ ಏನು ರಾಜ್ಯದ 30 ಜಿಲ್ಲೆಗಳಿದೆ, 78 ತಾಲೂಕುಗಳಿದೆ, ಈ ಪ್ರತಿ ಯೋಜನೆಗೂ ಕೂಡ ಜಲಾನಯನ ಸಮಿತಿ ಅಂತ ಮಾಡಿ ಆ ಸಮಿತಿ ಮುಖಾಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ. ಆ ಸಮಿತಿ ಮುಖಾಂತರ ಮಣ್ಣು ನೀರು ಸಂರಕ್ಷಣೆ ಅನುಷ್ಠಾನ ಮಾಡಿದೀವಿ. ಅವೆಲ್ಲಾ ಸಮಿತಿಗಳು ಇನ್ನೂ ಕೂಡ ಅನುಷ್ಠಾನದಲ್ಲಿವೆ. ಇದೇನಾಗ್ತದೆ, ಈ ನಮ್ಮ ಯೋಜನೆ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಈ ಜಲಾನಯನ ಸಮಿತಿಗಳಲ್ಲಿ ಜಲಾನಯನ ಅಭಿವೃದ್ಧಿ ನಿಧಿ ಅಂತ ಸಂಗ್ರಹ ಆಗಿರ್ತದೆ. ಇದೇನಕ್ಕೆ ಸಂಗ್ರಹ ಆಗಿರ್ತದೆ? ನಾವು ಏನು ಸಮುದಾಯ ನೀರು ಸಂರಕ್ಷಣೆ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡ್ತೀವಿ, ಅದನ್ನ ನಿರ್ವಹಣೆ ಮಾಡಕ್ಕೆ ಇಲ್ಲಿ ನಾವು ಜಲಾನಯನ ಅಭಿವೃದ್ಧಿ ನಿಧಿಯಿಂದ ಕಲೆಕ್ಟ್ ಮಾಡಿದೀವಿ. ಈ ಕಲೆಕ್ಟ್ ಮಾಡಿದಂತ ಅನುದಾನನ ನಾವು ಈ ಯೋಜನೆ ಮುಕ್ತಾಯ ಆದ ತಕ್ಷಣ, ಇನ್ನು 1 ವರ್ಷದಲ್ಲಿ ಮುಕ್ತಾಯ ಆಗ್ತದೆ, ಮುಕ್ತಾಯ ಆದ ತಕ್ಷಣ ಅದನ್ನ ಸಂಬಂಧಪಟ್ಟ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ನೀವು ಆ ಅನುದಾನವನ್ನ ಬಳಸ್ಕೊಂಡು ನಿಮ್ಮ ಊರಿನಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸಮುದಾಯದ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡಿದರೆ ಅದನ್ನ ತಾವು ರಿಪೇರಿ ನಿರ್ವಹಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಸರ್.
2: ಮಹಾತ್ಮ ಗಾಂಧಿ ಯೋಜನೆಗೂ ಇದು ಅನ್ವಯ ಆಗುತ್ತಾ ಸರ್?
0: ಮಹಾತ್ಮ ಗಾಂಧಿ ಯೋಜನೆಯಲ್ಲೂ ಕೂಡ ಅಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಏನ್ ಅನುಷ್ಠಾನ ಮಾಡಿದ್ರೆ ಅದನ್ನ ರಿಪೇರಿ ಮಾಡಕ್ಕೆ ವಿ ಬಿ ರಾಮ್ಜಿನ ಪ್ರತ್ಯೇಕವಾದ ಅವಕಾಶ ಇದೆ ಸರ್.
2: ಸಮುದಾಯ ಕಾರ್ಯಗಳಿಗೆ
0: ಅನುಷ್ಠಾನ ಮಾಡಿದಂತ ಇದಕ್ಕೆ ರಿಪೇರಿ
1: ಮಹಾತ್ಮ ಗಾಂಧಿ ಯೋಜನೆ.

0: ಈಗ ನರೇಗ ಮಹಾತ್ಮ ಗಾಂಧಿ ಅಂತ ಇಲ್ಲ ಸರ್, ಈಗ
1: ಯೋಜನೆ
0: ಈಗ ಅಷ್ಟೇ ಬಿಬಿ ಜಿ ರಾಮ್ಜಿ ಅಂತ ಯೋಜನೆ ಅಂತ ಬದಲಾಗಿದೆ ಸರ್,
1: ಇನ್ನು ಅವಕಾಶ ಜಾಸ್ತಿ ಇದೆ.
2: ಕರಿಮಣಿತ್ಕ
1: ಧನ್ಯವಾದಗಳು
3: ಸರ್. ನೀರು ಸಂರಕ್ಷಣೆಯನ್ನು ಇಲಾಖೆಯ ಯಾವ ಯಾವ ಯೋಜನೆ ಅಡಿ ಕೈಗೊಳ್ಳಬಹುದು ಸರ್?
0: ಸರ್ ಮೊದಲು ಮೇಡಮ್ ನಿಮಗೆ ನೀರು ಸಂರಕ್ಷಣೆಯ ವಿಧಾನಗಳು ಹೇಳ್ಬಿಡ್ತೀನಿ, ಜೊತೆಗೆ ಯಾವ ಯೋಜನೆ ಅಂತ ಹೇಳ್ತೀನಿ. ಈ ನಮ್ಮಲ್ಲಿ ಕೂಡ ನೀರು ಸಂರಕ್ಷಣಾ ವಿಧಾನಗಳು 4 ತರ ಇದಾವೆ. ಸಾಗುವಳಿ ಜಮೀನಲ್ಲಿ ಮಾಡುವಂತಹ ನೀರು ಸಂರಕ್ಷಣಾ ವಿಧಾನಗಳು, ಇಲ್ಲೇನಾಗಿ ಮಾಡ್ತೀವಿ, ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ, ನೀರು ದಾರಿಗಳು ಮಾಡ್ಕೊಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ, ಅಲ್ಪ ಹಾಳಾದ ಬಾವಿಗಳಂತ ಮಾಡ್ಕೊಡ್ತೀವಿ. ಈ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತವೆ, ಅಲ್ಲಿ ತಿರುವುಗಾಲುವೆ ಅಂತ ಮಾಡ್ತೀವಿ, ಜಲಮರುಪೂರ್ಣ ಹೊಂಡ ಅಂತ ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಮಧ್ಯಸ್ಥರಕ್ಕೆ ಬಂದ್ರೆ ಗೋಕಟ್ಟೆ ಅಂತ ಮಾಡೋದಿದೆ, ಅದನ್ನು ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಕೆಳಸ್ಥರಕ್ಕೆ ಬಂದ್ರೆ ನಾಲಾಬದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮಾನು ತೊಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಮೇಡಮ್. ಇವನು ಕೂಡ ನಾನು ಈಗಾಗಲೇ ಹೇಳುತ್ತಾರ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ, ವಿಶ್ವಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ, ಸೆಪ್ಮಿಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರ ಉಪಚಾರಗಳು, ಬಿಬಿ ಜಿ ರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
3: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
0: ಮಾಡೋಣ ಮೇಡಮ್.
1: ಹಲೋ ಕೃಷಿ ರಂಗ ಮಾತಾಡಿ. ಹಲೋ ಕೃಷಿ ರಂಗ. ಹಲೋ, ಹೆಸರು ಸರ್ ಎಲ್ಲಿಂದ? ನವೀನ್ ಅವರೇ, ಆಗ್ಲಿ ನಾವು ಮಾತಾಡ್ತೀವಿ
3: ಸರ್. ಸರ್ ನಿಮ್ ಪ್ರಶ್ನೆ ಕೇಳಿ ಸರ್.
4: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್,
1: ಹೇಳಿ ನವೀನ್ ಅವರೇ.
4: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್ ಅದು ನೀರು ಅಂತ ಕೇಳ್ತಾ ಇದೀನಿ ಸರ್. ಮಂಡ್ಯ ತಾಲೂಕು ದೊಡ್ಡಬಳ್ಳಿಯಿಂದ ಚಂದ್ರು ಅಂತ ಸರ್.
1: ಚಂದ್ರು ಕೇಳಿ,
0: ಈ ಚಂದ್ರು ಅವರು, ಏತ ನೀರಾವರಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ನೀವೇನ್ ಮಾಡಿ ಏತ ನೀರಾವರಿ ನಾವು
4: ಕೆರೆಗಳೆಲ್ಲ ಇದು ಮೇಳೆ ಬೆಳಕೊಂಡಿರ್ತವಲ್ಲ ಅವೆಲ್ಲ.
0: ಅದೇ ಏತ ನೀರಾವರಿ ಕೆರೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ವ್ಯಾಪ್ತಿ ಬರಲ್ಲ. ಸೊ ನೀವೇನ್ ಮಾಡ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಆ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತಿನ ಪಿಡಿಒನ್ನ ಭೇಟಿ ಮಾಡಿದ್ರೆ ಅವರು ತಮಗೆ ಸಮಂಜಸವಾದ ಮಾಹಿತಿ ಕೊಡ್ತಾರೆ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ.
1: ಮುಂದಿನ ಕರೆ.
3: ಹಲೋ.
5: ಹಲೋ ಸರ್.
3: ಹಲೋ ಸರ್, ನಮಸ್ತೆ.
5: ನಮಸ್ತೆ ಮೇಡಮ್.
3: ಸರ್ ತಮ್ಮ ಹೆಸರು ಹೇಳಿ ಸರ್.
5: ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
3: ಹಾ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ ಸರ್.
0: ಮಾತಾಡಿ ಚಿನ್ನಣ್ಣ ಅವರೇ.
5: ಅದೇ ಮಣ್ಣು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅದಕ್ಕೆ ಇದು ಮಾಡೋಣ ಅಂತ ಮಾತಾಡಿದೆ.
0: ಅದೇ ನೀವು ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ. ನಮ್ಮ ನೀವು ಬಿಳಿಕೆರೆ ಹುಣಸೂರು ಹೋಗ್ಬಿಡಿ, ಹುಣಸೂರು ತಾಲೂಕ.
5: ಹೌದು, ಹುಣಸೂರು
0: ತಾಲೂಕು. ನಮ್ಮ ಹುಣಸೂರಿನಲ್ಲಿ ಏನ್ ಮಾಡಿ, ಸಹಾಯಕ ಕೃಷಿ ನಿರ್ದೇಶಕ ಕಚೇರಿನ ಭೇಟಿ ಮಾಡಿ, ಅವರು ತಮಗೆ ಮಣ್ಣಿನ ಸ್ಯಾಂಪಲ್ ನ ಯಾವ ತರ ತೆಗಿಬೇಕು, ಯಾವ ತರ ತಾವು ಮಣ್ಣು ಸ್ಯಾಂಪಲ್ ನ ಮಾದರಿಯನ್ನ ತೆಗೆದು ಕೃಷಿ ಇಲಾಖೆಗೆ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ.
3: ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ. ಹಲೋ ಕೃಷಿ ರಂಗ.
5: ನಮಸ್ತೆ ಮೇಡಮ್.
3: ಸರ್ ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಸರ್, ಕೇಳಿಸ್ತಾ ಇಲ್ಲ.
5: ಶಿವಲಿಂಗಯ್ಯ ಹಿರೇಮಠ ರೀ.
3: ಶಿವಲಿಂಗಯ್ಯ ಹಿರೇಮಠ ಅವರು.
0: ಎಲ್ಲಿಂದ ಮಾಡ್ತೀರಿ ಸರ್?
5: ಮೇಡಮ್ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟದಿಂದ ಮಾತಾಡಿದ್ರೆ.
0: ಮಾತಾಡಿ, ಹೇಳಿ ಇವ್ರೆ.
5: ಸರ್ ಪ್ರಶ್ನೆ ಏನಂದ್ರೆ ರೀ, ನಮ್ಮವು ಎಲ್ಲ ಜವುಳು ಭೂಮಿಗಳು ಅದಾವ ರೀ, ಅದ ನಾವು ಮಣ್ಣಿನ ಸಂರಕ್ಷಣೆ ಹೆಂಗ್ ಮಾಡ್ಬೇಕು ಅಂತ ಸ್ವಲ್ಪ ವಿವರಿಸ್ತೀರಾ ಮೇಡಮ್ ಸರ್?
0: ಈಗ ಜವಳು ಭೂಮಿ ಉಪಚಾರ ಮಾಡಕ್ಕೆ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ಈಗ ಸದ್ಯಕ್ಕೆ ನೀವೇನ್ ಮಾಡಿ, ನಮ್ ಮುಂದೆ ಕಾರ್ಯಕ್ರಮ ಬರೋದಿದೆ. ನೀವು ಸವಳು ಜವಳು ಕಾರ್ಯಕ್ರಮ ಅಂತ ನಮ್ದು ಆರ್ಕೆಎಂನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ನಿಮ್ದು ಯಾವ್ದು ಊರು ಎಲ್ಲಿ ಬರ್ತದೆ ಅಂತ, ನೀವು ನಿಮ್ದು ಯಾವ್ದು ಹೋಬಳಿ ಹೇಳಿದ್ರಲ್ಲ ತಾಲೂಕು?
5: ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟೆ.
0: ಮುಗುಳ್ಕೋಟೆ. ನೀವೇನ್ ಮಾಡಿ, ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ, ಅವರು ಈ ಯೋಜನೆ ನಮ್ಗೆ ಅನುಷ್ಠಾನ ಶುರು ಮಾಡಿದಾಗ ತಮಗೆ ಮಾಹಿತಿ ಕೊಡ್ತಾರೆ. ಇದಕ್ಕೂ ಕೂಡ ಅವಕಾಶ ಇದೆ ಮಾಡಕ್ಕೆ.
3: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ. ಹಲೋ ಕೃಷಿ ರಂಗ.
6: ನಮಸ್ಕಾರ ಸರ್.
3: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ.
6: ಮೈಸೂರು ಜಿಲ್ಲೆ ಶ್ರೀನಾಥಸಾಗರ ತಾಲೂಕು ಸೋಸ್ತೆಯಿಂದ ಎಸ್ ಮಾಧವ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಗುರುಗಳೇ.
3: ಮಾಧವ್ ಶೆಟ್ಟಿ
1: ಕೇಳಿ ಜಲ್ದಿ
6: ಸರ್. ನನ್ನ ಪ್ರಶ್ನೆ, ನಮ್ಮ ಕೃಷಿ ಜಮೀನಿ ನಿಮ್ಮ ಇಲಾಖೆಯಿಂದ ಬದು ತೆಗಿಸಬಹುದ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳ.
0: ನೀವು ಯಾವ ಊರಿಂದ ಮಾತಾಡ್ತಿರೋದು? ಟಿ ನರಸೀಪುರ ಮೈಸೂರು ಅಲ್ವಾ? ಅದೇ, ಇಲ್ಲ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಬದುಗೆ ಅಂತ ಇಲ್ಲ. ಅದೇನಾಗ್ತದೆ, ನಾವು ಜಲಾನಯನ ಯೋಜನೆಗಳನ್ನ ಎಲ್ಲಿ ಮಾಡ್ತೀವಿ ಅಲ್ಲಿ ಬದುಗಳನ್ನ ಮಾಡ್ಕೊಡ್ತೀವಿ. ಅದೇ ಅದೇ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಾವು ಆ ಕಾರ್ಯಕ್ರಮ ನಿಮ್ಮ ಟಿ ನರಸೀಪುರ ತಾಲೂಕಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದೆ ಯೋಜನೆಗಳು ಬರುವಂತದ್ದಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ, ಆಗ ಬಂದಾಗ ಅದನ್ನ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
1: ಮುಂದೆ ಮಾಡ್ತಾರಂತೆ. ಓಕೆ, ಧನ್ಯವಾದಗಳು.
3: ಇನ್ನೊಂದು ಕರೆ.
1: ಹಲೋ ಕೃಷಿ ರಂಗ.
5: ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
5: ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್.

0: ಸರ್ ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
1: ಮೇಡಮ್, ನಮ್ದು ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕತೆಗಳು ಯಾವ್ಯಾವ ಅಂತ ಕೇಳ್ಬೇಕು ಸರ್.
2: ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳ ಬಗ್ಗೆ. ಈ ಮಣ್ಣು ಸಂರಕ್ಷಣೆ ಅಂದ್ರೆ ನಾವು ಹೇಳಿದೆ ಈಗಾಗಲೇ ಹೇಳ್ಕೊಟ್ಟೆ, ಸಾಗುವಳಿ ಜಮೀನಲ್ಲಿ ಮಾಡ್ತಕ್ಕಂಥ ಬದುಗಳು ಹಾಕ್ಸ್ಕೊಳ್ಳೋದು, ಕಂದಕದೊಂದಿಗೆ ಬದು ಮಾಡ್ಕೊಳ್ಳೋದು, ಹಳೆ ಬದುಗಳನ್ನ ಬಳೆ ಪಡಿಸ್ಕೊಳ್ಳೋದು. ಇದಲ್ದೇ ಏನ್ ಮಾಡ್ತೀವಿ ನಾವು, ಈ ಜಲವಾಹಿನಿ ಇರ್ತದೆ ಅಲ್ಲಿ ಕೊಳ್ಳ ಸುಧನ ರಚನೆಗಳನ್ನ ಮಾಡ್ತೀವಿ. ಜಲವಾಹಿನ ಮೇಲ್ಸ್ತರದಲ್ಲಿ ಕಂಟಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬಲ್ ಕಲ್ ತಡೆ ಇವೆಲ್ಲ ಮಾಡ್ಕೊಡ್ತೀವಿ. ಅದೇ ರೀತಿ ನೀರು ಸಂರಕ್ಷಣೆಗೆ ಬಂದ್ರೆ ನಿಮ್ಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ, ಕಂದಕದೊಂದಿಗೆ ಬದುಗಳು ಮಾಡ್ಕೋಬಹುದು, ತಾವು ತಿರುವುಗಾಲುವೆ ಮಾಡ್ಕೋಬಹುದು, ಮತ್ತೆ ನಿಮ್ಮಲ್ಲಿ ಗೋಕಟ್ಟೆ ಮಾಡ್ಕೋಬಹುದು. ಜಲವಾಹಿನಿಗಳಲ್ಲಿ ನಾಲಾಬದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮನ ತಡೆ ಇವೆಲ್ಲ ಮಾಡಕ್ಕೆ ಅವಕಾಶ ಇದೆ.
1: ಈ ಯೋಜನೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಬಂದಿದೆ ಸರ್?
2: ನಿಮ್ಮ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಸ್ಕೀಮು ಸದ್ಯಕ್ಕಿಲ್ಲ. ಯಾವ ತಾಲೂಕು? ಕಂಪ್ಲೀಟ್ ತಾಲೂಕಲ್ಲಿ ಇಲ್ಲ, ಕಂಪ್ಲೀಟ್ ತಾಲೂಕಲ್ಲಿ ನಮ್ದು ಯೋಜನೆ ಇಲ್ಲ. ಮುಂದೆ ನಮ್ದು ಯಾವ್ದಾದ್ರು ಹೊಸ ಸ್ಕೀಮ್ ಬಂದಾಗ ತಾವು ಅಲ್ಲಿ ನಾವು ಅದನ್ನ ಸಾಧ್ಯತೆ ಪರಿಗಣಿಸ್ತೀವಿ. ನೀವು ಇನ್ನೊಂದ್ ಮಾಡಿ, ಇಲ್ಲ ಇನ್ನೊಂದ್ ಮಾಡಿ, ನಮ್ಮ ತಾಲೂಕಲ್ಲಿ ಯೋಜನೆ ಇಲ್ಲ ಅಂದ್ರೂ ಕೂಡ ಈಗ ವಿ ಬಿ ಜಿ ರಾಮ್ಜಿನಲ್ಲಿ ಅವಕಾಶ ಇದೆ ಮಾಡ್ಕೊಳಕ್ಕೆ. ನೀವೇನ್ ಮಾಡಿ, ತಮ್ಮ ಇದೆ, ನೀವು ಹತ್ತಿರದ ಗ್ರಾಮ ಪಂಚಾಯತಿನ ಭೇಟಿ ಮಾಡಿ, ಭೇಟಿ ಮಾಡಿ ನೀವು ಈ ಮಣ್ಣು ನೀರು ಸಂರಕ್ಷಣೆ ತಾವು ಮಾಡಿಸ್ಕೋಬಹುದು.
0: ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿ ರಂಗ.
3: ಹಲೋ, ನಮಸ್ಕಾರ ಮೇಡಮ್.
0: ಸರ್ ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು, ಊರು ಹೇಳಿ ಸರ್.
4: ಹೇಳಿ ಸರ್, ಪ್ರಶ್ನೆ ಕೇಳಿ.
3: ಸರ್, ಮುದ್ಕಪ್ಪ ಬೆಟ್ಟದೂರು ಅಂತ ಸರ್ ಮೇಡಮ್?
0: ಹಾ ಸರ್, ನಿಮ್ ಪ್ರಶ್ನೆ ಕೇಳಿ.
3: ನಾವು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿಂದ ಮಾತಾಡೋದ್ರಿ.
4: ಕೇಳಿ
3: ಸರ್. ನಮಸ್ತೆ ಸರ್.
2: ನಮಸ್ತೆ.
3: ಸರ್, ಈಗ ಜಲಾನಯನ ಇಲಾಖೆಯಿಂದ ಸರ್ ನಮ್ಗೆ ಹೊಲದಲ್ಲಿ ಬದು ಹಾಕಿದ್ವಿ ಸರ್, ಅದಕ್ಕೆ ಕಲ್ ಪಿಚ್ಚಿಂಗ್ ಇದೆ ಸರ್?
2: ಕಲ್ ಪಿಚ್ಚಿಂಗ್ ತಾವೇನಾಗಿದೆ, ಸ್ಟೋನ್ ಪಿಚ್ಚಿಂಗ್ ತಾವೇನ್ ಮಾಡ್ತೀರಿ? ತಾವು ಯೂಶಲಿ ಪಿಚ್ಚಿಂಗ್ ಮಾಡ್ಬೇಕಾಗಿದೆ, ಅದನ್ನ ನಾವು ರೈತರು ಏನ್ ವಂತಿಕೆ ಕೊಡ್ಬೇಕಾಯ್ತಲ್ಲ ತಮ್ಮ ಕಡೆಯಿಂದ, ವಂತಿಕೆ ಕೊಡ್ಬೇಕಾಗ್ತದೆ. ಆ ವಂತಿಕೆಯಲ್ಲಿ ನೀವು ವಂತಿಕೆ ಕಟ್ಟೋ ಬದಲು ಅದನ್ನ ನಾವು ಪಿಚ್ಚಿಂಗ್ ತಾವೇ ಮಾಡ್ಕೋಬೇಕಾಗ್ತದೆ. ಆ ಭಾಗವನ್ನ ನಾವು ತಾವೇನ್ ವಂತಿಕೆ ಪಿಚ್ಚಿಂಗ್ ಮಾಡ್ಕೋತೀರಿ, ಆ ಭಾಗವನ್ನ ನಾವು ಜಲಾನಯನ ಅಭಿವೃದ್ಧಿ ನಿಧಿಗೆ ನಾವು ಹಾಕೋತೀವಿ.
3: ಸರ್ ಎಷ್ಟು ಸರ್ ಅದು ವಂತಿಕೆ ಎಷ್ಟು ಸರ್ ಅಂದಾಜ್ ಸರ್?
2: ವಂತಿಕೆ ಅಂದ್ರೆ ಏನಾಗಿದೆ, ನಮ್ಮಲ್ಲಿ ಈ ಮಣ್ಣು ಮತ್ತು ನೀರು ಸಂಗ್ರಹ, ನೀರು ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಕಾರ್ಯಕ್ರಮಗಳಿಗೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಸಾಮಾನ್ಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾದ್ರೆ ಶೇಕಡ 5% ಕೊಡಬೇಕಾಗ್ತದೆ, ದೊಡ್ಡ ರೈತರು 10% ಕೊಡಬೇಕಾಗ್ತದೆ.
4: ಉತ್ತರ
3: ಸರ್. ಇನ್ನೊಂದು ಸರ್, ಸರ್ ತಮಗೆ ಎಲ್ಲರಿಗೂ ಅಭಿನಂದನೆಗಳು ಸರ್, ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಸರ್, ಆಕಾಶವಾಣಿ ಬೆಂಗಳೂರಿಂದ ಸರ್, ನಮ್ಮ ಕೃಷಿ ಇಲಾಖೆಯಿಂದ ಸರ್.
4: ಓಕೆ ಓಕೆ, ಧನ್ಯವಾದಗಳು.
3: ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್.
4: ಧನ್ಯವಾದಗಳು ಬೆಟ್ಟದವರವ್ರೆ, ಕರೆ ಮಾಡಿದಕ್ಕೂ ಕೂಡ ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನೊಮ್ಮೆ ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ. ಮುಂದಿನ ಕರೆಯನ್ನು ನೋಡೋಣ. ಹಲೋ,
5: ಹಲೋ ಸರ್.
2: ನಮಸ್ತೆ, ಹೇಳಿ ಸರ್.
5: ಜಿಲ್ಲೆ ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್ ಮಾತಾಡ್ತಾ ಇದ್ದೀನಿ.
2: ಹೇಳಿ
5: ಸರ್. ಏನಂದ್ರೆ ಈಗ ಪ್ರಸ್ತುತ ಮಣ್ಣು ಪರೀಕ್ಷೆಗಳನ್ನ ನಾವು ಯಾವ್ಯಾವ ತಿಂಗಳಲ್ಲಿ ಮಾಡಿಸಿದ್ರೆ ಸೂಕ್ತ ಅಂತ?
2: ಅದೇ ಮಣ್ಣು ಪರೀಕ್ಷೆನ ನೀವು ಈಗ ಮುಂಗಾರಿಗಿಂತ ಮೊದಲೇ ಮಾಡಿಸ್ಕೊಂಡ್ರೆ ಉತ್ತಮ, ಮುಂಗಾರು ಬೆಳೆ ಮಾಡಕ್ಕೆ ಅನುಕೂಲ. ಮುಂಗಾರಿಗಿಂತ ಮುಂಚೆನೆ ಮಾಡ್ಕೋಬೇಕು.
5: ಅದು ಎಲ್ಲಿ, ತಾಲೂಕು ಕೇಂದ್ರ ಅಥವಾ ಜಿಲ್ಲಾ ಕೇಂದ್ರ?
2: ಇವೆಲ್ಲ ನೀವು ನಮ್ಮ ನಿಮ್ದು ಯಾವ್ದು ಹೋಬಳಿ ಬರ್ತದೆ, ಆ ಹೋಬಳಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅರಕಲಗೂಡು ತಾಲೂಕಲ್ಲಿ ನಿಮ್ದು ಯಾವ ಹೋಬಳಿ ಬರ್ತದೆ, ಆ ಹೋಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ತಮ್ಮ ಕೃಷಿ ಅಧಿಕಾರಿಗಳು ತಮ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಅದನ್ನ ಹೇಗೆ ಸ್ಯಾಂಪಲ್ ತೆಗಿಬೇಕು ಅವೆಲ್ಲ ತಮ್ಗೆ ಮಾಹಿತಿ.
4: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
6: ಬಾಂಡೇಪುರ ತಾಲೂಕು ಮಂಡ್ಯ ಜಿಲ್ಲೆ ಕೇರ್ತಿನಿಂದ ಮಾತಾಡ್ತಾ ಇರೋ.
4: ಹೆಸರು ಸರ್?
6: ಹಲೋ,
4: ಪ್ರಶ್ನೆ ಕೇಳ್ಬಿಡಿ.
6: ಮಣ್ಣನ್ನ ನಾವು ವರ್ಷಕ್ಕೆ ಪ್ರತಿ ವರ್ಷ ಚೆಕ್ ಮಾಡಿಸ್ಬೇಕಾ, ಇಲ್ಲ 3 ವರ್ಷಕ್ಕೊಂದ್ಸರಿ ಚೆಕ್ ಮಾಡಿದ್ರೆ ಸಾಕ ಅಂತ
4: ಹೇಳ್ತಾರೆ.
2: ಅದು ಮಣ್ಣು ನೀವು ನಿಮ್ಮ ಜಮೀನಿನ ಗುಣಧರದಲ್ಲಿ ಹೋಗ್ತದೆ ಸರ್. ನಿಮ್ಮ ಮಣ್ಣು ಉತ್ತಮವಾಗಿದ್ರೆ ನೀವು 3 ವರ್ಷಕ್ಕೊಂದು ಮಾಡ್ಕೊಂಡು ಸಾಕಾಗ್ತದೆ ಸರ್.
4: ಓಕೆ ಓಕೆ.
6: ಚೆಕ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ, ಈಗ ಕೊಡ್ತಾರ ಗೊಬ್ಬರ ಕೊಡಿ ಅಂತ ಹೇಳಿದ್ರು. ಮತ್ತೆ ನೀರು ಮಾಮೂಲಿ ಕಾವೇರಿ ನದಿಗೆ ನೀರಿನ ಚೆಕ್ ಮಾಡ್ಸೋದು ಬೇಕಿಲ್ಲ ಅಲ್ವೇ?
2: ನೀರಿನ ಏನು, ನೀರು ಟೆಸ್ಟ್ ಮಾಡ್ಸಕ?
6: ಅಲ್ಲ, ನೀರು ನಮ್ಮ ಕಾವೇರಿ ನದಿ ನೀರಿನ ಬರುವಂತ ನೀರನ್ನ ವಹಿಸ್ತಾ ಇರೋರು ಬೋರ್ವೆಲ್ ನೀರು ಅದನ್ನ ಚೆಕ್ ಮಾಡಿಸ್ಬೇಕು, ಅದ್ರಲ್ಲಿ ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಹೇಳ್ತಾರೆ.
2: ಬೋರ್ವೆಲ್ ನೀರು ಆದ್ರೆ ಏನಾಗ್ತದೆ, ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? 1,500-2,000 ಅದಕ್ಕೆ ಹೋದ್ರೆ ಆಗೇನಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ 500 ಅಡಿಗಿಂತ ಜಾಸ್ತಿ ಹೋಗಲ್ಲ ಅನ್ಸ್ತದೆ ಬೋರ್ವೆಲ್.
4: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮತ್ತು ಮಣ್ಣು ನೀರು ಸಂರಕ್ಷಣಾ ಕ್ರಮಗಳ ಕುರಿತು

0: ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಲಾರ್ ಅವರು ಆಗಮಿಸಿದ್ರು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೆ ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದ್ರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
1: ನಮಸ್ಕಾರ ಎಲ್ಲ ರೈತ ಬಂಧುಗೆ ನಮಸ್ಕಾರ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆ ಹಿರಿಯ ಅಧಿಕಾರಿಗೂ ಸಹ ವಂದನೆಗಳನ್ನು ಬಯಸಿಕೊಳ್ಳುತ್ತೇನೆ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿಂ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸೈಯದ್ ನಜೀವುಲ್ಲಾ ಮತ್ತು ಶಿವಾನಂದ ಸ್ವಾಮಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನಿನ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮಿಡ್ಕೆ ಕೋಡ್ E74.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅಂದಯ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
11: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ?
12: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9 to August 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
6: ಆತ್ಮೀಯ ರೈತ ಬಾಂಧವರೇ,
7: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ 27 ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
7: ಸ್ವಾವಲಂಬಿ ಸಮಗ್ರ ಕೃಷಿ.
6: ವಿಷಯ: ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ. ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RH ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ BS ಏನ್ಗಿ.
7: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14, 244-34-14-15 ಹಾಗೂ 244-34-16. STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
7: ಕೃಷಿ ಕಾಮಧೇನು ರೈತರ ಸಿಹಿದೇ.
8: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಜನಪದ ಸಂಗೀತ. ಧಾರವಾಡದ ಶಾಂತವ್ವ ರುದ್ರಾಕ್ಷಿ ಮತ್ತು ಸಂಗಡಿಗರಿಂದ ಭಜನಾ ಪದ.

ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ.

ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ. ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆಪತ್ರಿಕೆ ಸೋರಿಕೆಯ ವಿರುದ್ದ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ದದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ದವಿದೆ, ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರೆಯಲು ಸಾಧ್ಯವಾಗಿಲ್ಲ, ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ, ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು.
ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ದದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ

0: ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 ಏಪ್ರಿಲ್ 1 2026 ಜೂನ್ 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಎರಡನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರ ವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಷರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು ಮಹಿಳಾ ಪಂದ್ಯಾವಳಿಯು ಸೆಪ್ಟೆಂಬರ್ 17-22 ಮತ್ತು ಪುರುಷರ ಪಂದ್ಯಾವಳಿಯು ಸೆಪ್ಟೆಂಬರ್ 24-1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಧಾರವಾಡ. ಈಗ ಗಮಕ ವಾಚನ ಶಶಿಕಲಾ ಅರುಣ್ ದಾನಿ ಅವರಿಂದ ಕುಮಾರವ್ಯಾಸನ ವಿಶ್ವರೂಪ ದರ್ಶನ.

ಶಶಿಕಲಾ ಅರುಣ್ ದಾನಿ ಅವರಿಂದ ಗಮಕ ವಾಚನ ಕೇಳುತ್ತಿರುವಿರಿ. ಈಗ ಕೇಳೋಣ ಕುಮಾರವ್ಯಾಸನ ಜೈಮಿನಿ ಭಾರತ ಸೀತಾ ಪ್ರತಿಜ್ಞಾ.

0: ಶಶಿಕಲಾ ಆರ್ದಾನಿ ಅವರಿಂದ ಗಮಕ ವಾಚನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಕಾರ್ಯಕ್ರಮ ಯುವವಾಣಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.

0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
8: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಎನ್ ಕಲ್ಲೂರ್ ಅವರಿಂದ ಸ್ವರಚಿತ ಕವಿತಾ ವಾಚನ.
1: ನೊಂದ ಮನದ ಭಾವನೆ ನನ್ನ ಕವನದ ಶೀರ್ಷಿಕೆ. ಸುತ್ತಲೂ ಇರುವ ಬೆಳಕಿನ ಕಿರಣಕ್ಕೆ ಕಾರಣ ನೀನೇನು? ನಿನ್ನ ನೋತಕ್ಕೆ ಸೋತ ನನ್ನ ಮನಸ್ಸೇನು? ಮಾತು ಬರದ ನನ್ನ ಮನ ಕೇಳಿತು, ನೊಂದ ನಿನ್ನ ಮನ ಹೇಳಿತು. ಮೊಗಲಿನ ಮನಸ್ಸಿನ ಮಂಚದ ಆಕೃತಿ, ಮಸ್ತಕ ಅಭಿಷೇಕದ ಆಷಾಢದ ಭಾವನೆ. ನೋವಿಲ್ಲದ ಮನವಿಲ್ಲ, ಮನವಿಲ್ಲದ ದೇಹವಿಲ್ಲ, ದೇಹವಿಲ್ಲದೆ ಮನುಜನಿಲ್ಲ, ಮನುಜನಿಲ್ಲದೆ ಜಗವಿಲ್ಲ, ಜಗವಿಲ್ಲದೆ ದೇವನಿಲ್ಲ, ದೇವನಿಲ್ಲದೆ ಪ್ರಕೃತಿ ಕಾಣಲ್ಲ, ಪ್ರಕೃತಿ ಇಲ್ಲದ ಕಲ್ಪನೆ ಕತ್ತಲೆ ಯೊಳಗಿನ ಕಾಣದ ಕಸ್ತೂರ ಹುಟ್ಟಿದ ಆ ಪರಿ ಕೇಳ ಬಯಸ ಬಂದ ಬಯಕೆ ಭಾಯಾರಿ ನಿಂದ ನನ್ನಲ್ಲಿ. ಅತ್ತ ಇತ್ತ ಸುತ್ತಮುತ್ತ ಮತ್ತ ಮತಗಾತ ಮಾನಸೊಲ್ಲಾತ ದೇವಿಯ ದರ್ಶನವಾಗದೆ ಸೋತೆ ನಾನಲ್ಲಿ. ಅವಳ ನೋಡ ಬಂದ ಬಯಸ ಭಾಗ್ಯವಿಲ್ಲದ ದ್ರೋಹಿ, ಪಿತ್ರೋಹಿ, ಮಾತ್ರೋಹಿ, ಕಾತ್ರೋಹಿ, ಕರಾಳರಾತ್ರೋಹಿ, ದೇವನ ಕಲ್ಪತ್ರಾಹಣಂ. ನನ್ನ ನಿನ್ನ ಅನ್ನ ಇನ್ನ ಎನ್ನಲ್ಲಿ ನೊಂದ ನಕ್ಕನ ಗೌರವ. ನಾಸ್ತಿಕನಲ್ಲ ನಂಬಿದಕ್ಕೆ ನಾವೇನಲ್ಲ ನೋಟಕ್ಕಿಲ್ಲ. ಕಾಣುವಷ್ಟು ಹುಚ್ಚನ ಇಲ್ಲ, ಹಚ್ಚ ಹಸಿರು ಬೆಳೆಗಳಿಲ್ಲ, ಪಾರಿತೋಷಕ ಪದಗಳಿಲ್ಲ. ಬಣ್ಣ ಬಣ್ಣದ ಬಟ್ಟೆ ಬರಿದಾಗಿ ಕಂತೆ ಕತ್ತಿ ಕಣ್ಣು ಮುಚ್ಚುತ್ತಿಯುವುದಾಗಿ. ಹೂಬಳ್ಳಿ ಹಸುರೆಯಲ್ಲಿ ಹಕ್ಕಿ ಪುಕ್ಕ ಬಾನಾಗಿ ಮೂಲೆ ಗುಂಪಾಗಿ ಮಕರಂದವಿಲ್ಲದ ಮಾರಣ ಹೋಮವಾಗಿ ಮಸ್ತರ ಮನಸ ಕದ್ದರ ಕದನವಾಗಿ ಕಾಲಕ್ಕೆ ಕರುಣೆ ಇಲ್ಲದಾಗಿ ನಿನ್ನ ಕಂಡ ಕರಣಕುಂಡಲ ಮುರಿದು ಮೋದ ಬಿಟ್ಟನೆ ಪ್ರಾರಂಭವಾಯಿತು. ಪ್ರೀತಿ ಗೀತಿ ಮೋಹದ ಮತ್ತು ಹೆಚ್ಚಾಗಿ ಮಾಂತ್ರಿಕನ ಕೈ ಕುಲುಕಿ ಮೋಹದ ಮನೆಯ ತಟ್ಟಿ ಬಾಗಿಲೊಳಗೆ ಹೋಗಿ ಕುಳಿತು ಚಂಡಾ ಮಂಡಲವಾಗಿ ಭಾರದೇ ನಿಂದ ನನ್ನಲ್ಲಿ. ಸ್ತ್ರೀಗಳೆಲ್ಲ ಪುರುಷನ ಮನದ ಪತ್ನಿಯಾಗಿ ಅವರ ಮರಣಾಂತಿಕ ಮನೋಸ್ಥ ಹೂವಾಗಿ ಬಾಡಿಹೋಯಿತು. ನಂಬಿಕೆಯ ಶಿಖರವೆಲ್ಲಿ ಶಿವನ ಕಾಲು ಕೂಡ ನಂಬಿಕೆಯಲ್ಲ. ಬಡ ಬಂದು ಬೆಂದದ ಕೆಂದು ಹಚ್ಚಾಗಿ ಹೆಚ್ಚಾಗಿ ಮಣ್ಣಾಗಿ ಮೊಳಕೆಯಲ್ಲಿ ಮಾವಿನ ತೋಟವಾಗಿ ಹಣ್ಣೀರದ ಗಿಡವಾಗಿ ಹುಟ್ಟಿ ಸಾವೇ ನೇನೇತಕೆ. ಜಗವೇ ಸರ್ವೋಸುಖ ಅನುಭವಿಸಿದವನೇ ಭೋಗರಾಜ. ಭೋಗನ ಕೈಯಲ್ಲಿ ಭಾಗ್ಯ ಬಂಗಾರದ ಆರೋಗ್ಯ ಇದ್ದವ ಜಗತ್ಯ ಯೋಗ್ಯ. ಕಾರಣ ಗೊತ್ತಿಲ್ಲ ಮನುಜನ ಹುಟ್ಟಿನ ಗುಟ್ಟು ಗಟ್ಟಿಯಾಗಿ ಗೊತ್ತಿರದ ಮುತ್ತಾಗಿ ಒಡೆದು ಹೋಗಿ ಪುಡಿಯಾಗಿ ಸಾಗರದಲ್ಲಿ ಬಿದ್ದು ಕಾಣದಾಗಿ ಕರಗಿ ಹೋಗದೇ ಇದ್ದರೂ ಸಿಗದ ಕಲ್ಪನೆಯಾಗಿ ಸ್ವಲ್ಪ ಕಂಡ ಬಿಂದು ಹಿಡಿದು ದೇವನಾಗಿ ಮನಸ್ಸಿನ ಮೊಳಗಿಳ ಮಾಳ ಮತ್ತಲ ಮದಕೆತ್ತಲ ಅರಿಹತ್ತಲ ಹಾತೊರೆವೆ ಹಕ್ಕಿಯ ರೆಕ್ಕಲ ಕಟ್ಟಾಗಿ ಬಿಂದು ನೀರಲ್ಲಿ ಬಿದ್ದಾಗಿ ನೋವಲ್ಲಿ ಮೇಲೇರಿ ಮುಗುತಿಯ ಮೇಲೆ ಮರಣ ಮಸ್ತಕ ಸುತ್ತಿಹುದು. ಲೋಕೋಪಯೋಗಿ ಲಕ್ಷ್ಮಿ ಹುಟ್ಟಿ ಮಾನವನ ಕೈಗೆ ಸಿಕ್ಕಿ ಕಾರಣ ತಿಳಿಯದೆ ಸತ್ತು ಸಂತನ ಹೇಳಿದು. ಕೆಟ್ಟ ಕಟ್ಟ

ಕಟ್ಟದ ಕಟ್ಟದಾಗಿ ಕಟು ಕಲ್ಪನೆ ಕೋಲಾಟದ ಕುಸುಮವಾಗಿ ಕುಂಕುಮಣ ಬಣ್ಣಾಗಿ ಬಣ್ಣ ಬೆಂದಾಗಿ ಬೆಂದು ಬಂದಾಗಿ ಒಳ್ಳೆ ಗಿಳ್ಳೆ ಮಳ್ಳೆ ಮಾಳೆ ಮಾತೆಯಲ್ಲೇ ನಿನ್ನಲ್ಲಿ ಅವನಲ್ಲಿ ಅವಳಲ್ಲಿ ಎಲ್ಲರಲ್ಲಿ ಹಕ್ಕಲ್ಲಿ ಹುಕ್ಕಲ್ಲಿ ಹುಡುಕುವ ತನ್ನ ತನ್ನಲ್ಲಿ ಬಾಳು ನೀ ಲೋಕೋಪಯವಾಗಿ ಇಲ್ಲಿ. ಮುಂದಿನ ಕವನದ ಶೀರ್ಷಿಕೆ ಇರುಳಿನ ಸೊಬಗು. ಮೋಡದ ಮರೆಯಲ್ಲಿ ಚಂದಿರನ ಹೊಳಪೆಲ್ಲಿ, ಕತ್ತಲಲ್ಲಿ ಚಿಕ್ಕ ಬೆಳಕು ಮೂಡುತ್ತಿಹುದು ಅಲ್ಲಿ, ಕತ್ತಲಲ್ಲಿ ಚಿಕ್ಕ ಬೆಳಕು ಮೂಡುತ್ತಿಹುದು ಅಲ್ಲಿ, ಅದರ ಸೌಂದರ್ಯಕ್ಕೆ ಸೋತೆಯೇ ನಾನಲ್ಲಿ, ಮೂಡಿತು ಪದಗಳ ಸಾಲಿಲ್ಲಿ. ಚಂದಿರನ ನೋಟಕ್ಕೆ ಬೆರೆ ಗಾದೆನು ಅವನ ಮೈಮಾಟಕ್ಕೆ, ಪ್ರಕೃತಿಯ ವಿಸ್ಮಯಕ್ಕೆ ಕಾರಣ ನೀನು ಏಕೆ, ಪ್ರಕೃತಿಯ ವಿಸ್ಮಯಕ್ಕೆ ಕಾರಣ ನೀನು ಏಕೆ, ನೀ ಹುಟ್ಟಿಗೆ ಕಾರಣಾರು ಹೇಳು, ನೀ ಹುಟ್ಟಿದ್ದಕ್ಕೆ ಕಾರಣ ಯಾರಿಗೆ ಗೊತ್ತು. ಕಪ್ಪು ಬಣ್ಣದ ಛಾಯೆಯಲ್ಲಿ ಪ್ರೀತಿಯ ಮಳೆಯಲ್ಲಿ, ಕಪ್ಪು ಬಣ್ಣದ ಛಾಯೆಯಲ್ಲಿ ಪ್ರೀತಿಯ ಮಳೆಯಲ್ಲಿ ಮೂಡುತ್ತಿಹುದು ಒಂದು ದೃಶ್ಯವ ನೋಡಲ್ಲಿ, ಮೂಡುತ್ತಿಹುದು ಒಂದು ದೃಶ್ಯವ ನೋಡಲ್ಲಿ, ರಾಣಿ ಬಂದು ನನ್ನ ಮಾತನಾಡಿಸಿದಂತಾಯ್ತಿ, ರಾಣಿ ಬಂದು ನನ್ನ ಮಾತನಾಡಿಸಿದಂತಾಯ್ತಲ್ಲಿ. ಗಿಡ ಮರಗಳ ನಡುವೆ ನಿನ್ನ ನೋಟವೇ ಅದುವೇ, ಪಕ್ಷಿಗಳ ಕಲರವ ಪ್ರಾಣಿಗಳು ಓಡಲಾರವ, ಒಳ್ಳೆಯ ಸದ್ದು ಕೇಳತೊಡಗಿತು ನನ್ನ ಜೀವನ ಭಾವನವಾಯಿತು, ಮೋಡಗಳೆಲ್ಲ ಬಿಚ್ಚಿ ಸ್ವಾತಂತ್ರ್ಯವಾಗಿ ಚಲಿಸತೊಡಗಿತು. ಬಿಳಿ ಕಪ್ಪು ಆಕಾಶದ ಮಿಶ್ರಣದಲ್ಲಿ, ಬಿಳಿ ಕಪ್ಪು ಆಕಾಶದ ಮಿಶ್ರಣದಲ್ಲಿ ಎದ್ದು ಹೊಳೆಯುತ್ತಿರುವೆ ನೀನಲ್ಲಿ, ನಿನಗೆ ದೃಷ್ಟಿಯಾಗಬಾರದೆಂದು ಕಪ್ಪು ಚುಕ್ಕೆ ಇಟ್ಟೆ ನಾನಲ್ಲಿ, ಕರೆಯುತ್ತಿಹರು ಜನರು ಬೇರೆ ಬೇರೆ ಹೆಸರಿನಲ್ಲಿ, ತನ್ನನೆಯ ಗಾಳಿಯು ನಿನ್ನ ತಾಳ್ಮೆಗೆ ಕಾರಣವಾಯಿತು, ಭೇದವಿಲ್ಲದೆ ಎಲ್ಲ ಕಡೆ ಚಲಿಸುತ್ತಿರುವ ನಿನ್ನ ಹುಟ್ಟೆಲ್ಲಿ, ನಿನ್ನ ಹೊಳಪೇ ನನ್ನ ದಾರಿ ದೀಪ, ನೀನೇಕೆ ಹಚ್ಚಲಿಲ್ಲ ಎಲ್ಲರ ನಡುವೆ ಪ್ರೀತಿಯ ದೀಪ. ಗಿಡಗಳು ಪ್ರಾಣಿಗಳು ಕೇಳುತ್ತಿಹು ಒಂದು ಪ್ರಶ್ನೆ, ಗಿಡಗಳು ಪ್ರಾಣಿಗಳು ಕೇಳುತ್ತಿಹು ಒಂದು ಪ್ರಶ್ನೆ, ನಮ್ಮ ಹುಟ್ಟಿಗೆ ಕಾರಣವೇನು. ಇರುಳಲ್ಲಿ ನೀ ಕಂಡರೆ ಹಗಲಲ್ಲೂ ನಿನ್ನ ನೋಡಿದ ಭಾವನೆ, ಇರುಳಲ್ಲಿ ನೀ ಕಂಡರೆ ಹಗಲಲ್ಲೂ ನಿನ್ನ ನೋಡಿದ ಭಾವನೆ, ನನ್ನ ಎತ್ತರಕ್ಕೆ ನಿಲುಕದ ನಿನ್ನ ದೂರವೆಲ್ಲಿ, ನನ್ನ ಎತ್ತರಕ್ಕೆ ನಿಲುಕದ ನಿನ್ನ ದೂರವೆಲ್ಲಿ, ನಿನ್ನ ಮುಟ್ಟಲು ನಾ ಏನೇ ಹಾಕಿಸುತ್ತಿರುವೆ ಇಲ್ಲಿ, ನಿನ್ನ ಮುಟ್ಟಲು ನಾ ಏನೇ ಹಾಕಿಸುತ್ತಿರುವೆ ಇಲ್ಲಿ, ಪ್ರತಿ ಹೆಜ್ಜೆ ಮೆಟ್ಟಿಲ ಮೇಲೆ ಇಡುತ್ತಿರುವೆ, ಪ್ರತಿ ಹೆಜ್ಜೆಯನ್ನು ಮೆಟ್ಟಿಲ ಮೇಲೆ ಎದುಟ್ಟಿರುವೆ, ಕೊನೆಗೊಂದು ದಿನ ಬರುವ ಸಾವಿನ ಹೆಜ್ಜೆ ಇಟ್ಟು ನಿನ್ನ ಮನೆ ಸೇರುವೆ. ನನ್ನ ಕಲ್ಪನೆ ನಿನ್ನ ಎತ್ತರಕ್ಕೂ ಮಿಗಿಲ, ಆದರೂ ನಾ ಬರೆಯಬೇಕು ಜಗತ್ತಿನ ವಿಕಲ್ಪನೆ, ನೋಡಿದಷ್ಟು ವಿಚಿತ್ರವಾಗಿ ಕಾಣುವ ಈ ಜಗತ್ತು, ಪ್ರತಿ ಸಮಯದಲ್ಲಿ ಮಾಡುವ ತಪ್ಪು ಬಂದೊಡಗಿದೆ, ಪ್ರತಿ ಸಮಯದಲ್ಲಿ ಮಾಡುವ ತಪ್ಪು ಬಂದೊಡಗಿದೆ, ಮಾನವನಿಗೆ ಆಪತ್ತು. ನಿನ್ನ ಕಾಣುವ ನಾ ಮನುಷ್ಯನೇ ಆಗಿದ್ದೇ ತಪ್ಪು, ನಿನ್ನ ಕಾಣುವ ನಾ ಮನುಷ್ಯನೇ ಆಗಿದ್ದೇ ತಪ್ಪು, ಇದ ಕೇಳುವ ಮುನ್ನ ಬಂದೊಡಗಿತು ವಯಸ್ಸಿನ ಮುಪ್ಪು, ಇದ ಕೇಳುವ ಮುನ್ನ ಬಂದೊಡಗಿತು ವಯಸ್ಸಿನ ಮುಪ್ಪು. ನನ್ನ ಮುಂದಿನ ಕವನದ ಶೀರ್ಷಿಕೆ ಆಧುನಿಕ ಜಗತ್ತು. ಹಣ ಹಣವೆಂದು ಹಣದ ಹಿಂದೆ ಹೋಗಬೇಡಿ ಹುಚ್ಚಪ್ಪ ಗೆಳೆಯರ, ಹಣ ಹಣವೆಂದು ಹಣದ ಹಿಂದೆ ಹೋಗಬೇಡಿ ಹುಚ್ಚಪ್ಪ ಗೆಳೆಯರ, ಹಣದ ಹಿಂದೆ ಹೋದವನು ಹೆಣವಾಗಿ ಬಂದದ್ದು ನೋಡಿದರ, ಹಣದ ಹಿಂದೆ ಹೋದವರು ಹೆಣವಾಗಿ ಬಂದದ್ದು ನೋಡಿದರ, ನೋಡಿಯೂ ತಪ್ಪು ಮಾಡುವಿರ, ಕತ್ತಲೆಯ ಬೆತ್ತಲೆಯಲ್ಲಿ ಬದುಕಿರುವಿರಿ, ಧ್ಯಾನದ ಉಡುಪನ್ನು ತೊಟ್ಟು ಪ್ರೀತಿಯ ಬೆಳಕನ್ನು ಹಿಡಿದು ಜಗತ್ತಿನಲ್ಲಿ ಸಾಧಿಸು ಏನನ್ನಾದರೂ, ಇದು ಮಾನವ ಜನ್ಮ, ಮರು ಜನ್ಮ ಪಡೆಯಲಾಗದು, ಕತ್ತಲೆಂಬ ಕಷ್ಟಗಳಿವೆ ಬೆಳಕೆಂಬ ಸುಖಗಳಿವೆ, ಎರಡು ಕೂಡ ಸಮಾನವಿದೆ, ನೀವು ಹೇಗೆ ತೆಗೆದುಕೊಳ್ಳುವಿರಿ ನಿಮ್ಮ ಮೇಲಿದೆ, ಜಗತ್ತಿನ ಅಳಿವು ಉಳಿವು ಎನ್ನ ಕೈಯಲ್ಲಿ, ಜಗತ್ತಿನ ಅಳಿವು ಉಳಿವು ಎನ್ನ ಕೈಯಲ್ಲಿ, ಎನ್ನ ಕೈಗಳೇ ವಿನಾಶ ಮಾಡಾಯಿತು ಈ ದರೆಯಲ್ಲಿ, ಎನ್ನ ಕೈಗಳೇ ವಿನಾಶ ಮಾಡಾಯಿತು ಈ ದರೆಯಲ್ಲಿ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಜೀವ ಕಾಣೆಯಾಯಿತು, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಜೀವ ಕಾಣೆಯಾಯಿತು, ಗಿಡಮರ ಹುಡುಕಲು ಕೇವಲ 60 ನಿಮಿಷ ಬೇಕಾಯಿತು, ಗಿಡಮರ ಹುಡುಕಲು ಕೇವಲ 60 ನಿಮಿಷ ಬೇಕಾಯಿತು, ಹೆಣ್ಣೆಂಬ ಹೊಣ್ಣೆಂಬ ಮಣ್ಣೆಂಬ ಜಗಳ ಜಗವೇ ಮಾನವನ ಕೈ ಅಗಲ, ಜಗವೇ ಮಾನವನ ಕೈ ಅಗಲ, ದ್ವೇಷದ ಕಿಚ್ಚು ಕೋಪವೇ ಹೆಚ್ಚು, ದೈವಕ್ಕೂ ದಾನವಕ್ಕೂ ಬೆಲೆ ಇಲ್ಲದಾಯಿತು, ಏಳಪ್ಪ ಮಾನವ ನಿನ್ನ ಕಣ್ಣು ತೆರೆಯಪ್ಪ, ಜಗತ್ತಿಗೆ ಪ್ರೀತಿಯ ತೋರಪ್ಪ, ಜಗತ್ತಿರುವುದು ನಿನ್ನ ಕೈಯಲ್ಲಪ್ಪ, ಏನು ಮಾಡುವೆ ನಿನ್ನ ಮೇಳಿದೆಯಪ್ಪ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕರುನಾಡಿನ ಸೊಗಸ್ಸು. ಕನ್ನಡ ಕಾನಾಡಿ ಬಾಣಂಗಳದ ನೋಟವಾಗಿ, ಎಲ್ಲರ ಕಣ್ಣು ಕುಕ್ಕಾಗಿ ಕಂಡರು ಕಾಣದ ವಿಸ್ಮಯವಾಗಿ, ರಾಜಣ್ಣನ ರಮಣೀಯವಾಗಿ ಕುವೆಂಪು ಅಜ್ಜನ ಶ್ರೀ ರಾಮಾಯಣ ದರ್ಶನವಾಗಿ, ಬೇಂದ್ರೆ ಅಜ್ಜನ 4 ತಂತಿಯಾಗಿ ಮಹಾಮೇಧಾವಿಗಳ ಕಲ್ಪನೆಗೆ ಸಾಕ್ಷಿಯಾಗಿ, ರೈಟ್ನ ರತ್ನ ವೈಡೂರ್ಯಕ್ಕಿಂತ ಭಾರವಾಗಿ ದೇಶಕ್ಕೆ ಬಂಗಾರದ ಕಿರೀಟವಾಗಿ, ಹೊಳೆಯುವ ನಂದ ದೀಪವಾಗಿ ಬೆಳಗುವ ಉಜ್ವಲ ದೀಪ ಕರುನಾಡಿಗೆ ನನ್ನ 1000 1000 ವಂದನೆ. ಕಾಡಿನ ಭಾಗವಾಗಿ ಹಸಿರಿನ ಹೆಸರಾಗಿ, ಗಂಧದ ಸುವಾಸನೆಯಾಗಿ ಭಕ್ತಿ ಭಾವತರಂಗದ ಹೆಸರಾಗಿ, ಜ್ಞಾನ ದೀಪವಾಗಿ ಬದುಕುವ ಜನರ ವೈಚಾರಿಕತೆ ಭಿನ್ನವಾಗಿ, ಸಂಸ್ಕೃತಿಯ ಮನ್ನಣೆಯಾಗಿ ಬಾಳುವ ಜೀವಿಗಳ ಆಶಯ

0: ತ್ರಾಣವಾಗಿ. ಉಳಿದಿರುವ ಹುಲಿಗಳ ಸಂಖ್ಯೆ ಹೆಚ್ಚಾಗಿ ನಾಡಾಗಿ ಬೆಂದದ ಚಂದದ ಚಂದಾವರೆಯ ಹೂವಾಗಿ ಎಲ್ಲರ ನಡುವೆ ಕಣ್ಣು ಕುಕ್ಕುವ ವಜ್ರವಾಗಿರುವ ಈ ತಾಯಿಗೆ ನನ್ನ ಲಕ್ಷ ಲಕ್ಷ ವಂದನೆ, ನಡು ಸೂರ್ಯನ ಬೆಳಕಿನ ವಂದನೆ. ಕೋಟಿ ಜನರ ವೈಶಿಷ್ಟ್ಯದ ಕದರ ಕುಮಾರ ವ್ಯಾಸರ, ಶಂಕರರ, ಮಧ್ವರ, ಅಣ್ಣ ಬಸವಣ್ಣನವರ, ತಾಯಿ ಅಕ್ಕವ್ವ, ಚುಟುಕಗಾರ ಸರ್ವಜ್ಞನ ಹುಟ್ಟು ಇಲ್ಲಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿಗಳೇ ಇಲ್ಲಿ ನುಡಿಯ ಜೀವಂತ ಸಾಕ್ಷಿಯಾಗಿ ಸಾಮಾನ್ಯರಲ್ಲಿ ಅಸಾಮಾನ್ಯವಾಗಿ ಕಾಣುವ ಹಚ್ಚ ಹಸಿರ ದತ್ತನಾಗಿ ತಾಯಿ ಚಾಮುಂಡಿಗೆ ನನ್ನ ಕೋಟಿ ಕೋಟಿ ವಂದನೆ. ಸೂರ್ಯನ ಬೆಳಕು ಮರೆಯಾಗಿ ಚಂದ್ರನ ಹೊಳಪು ಬೀಳುವ ಕಿರಣಗಳ ವಂದನೆ. ಗಂಗರ, ಕದಂಬರ, ಚಾಲುಕ್ಯರಂತಹ ರಾಜ್ಯ ವಿಜಯ ಸಾಮ್ರಾಜ್ಯ ಕೃಷ್ಣದೇವನ ಹುಟ್ಟು ಸರ್ವಕ್ಕೂ ಇಲ್ಲೇ ನಂಟು. ದೇವನು ಇಲ್ಲಿ ಬರುವುದುಂಟು. ಭಾವನೆಗೆ ಸೂಕ್ತ ವೇದಿಕೆ ಉಂಟು. ಆಟ, ಗೀಟ, ಪಾಠ, ಗಾಯನ, ಸಂಗೀತ, ಸಂಸ್ಕೃತಿ, ಸಾಹಿತ್ಯ, ಜನಪದ, ದಾಸರಂತಹ 108 ಕೃತಿಗಳ ಹಾಡುಗಳ ಉಗಮ ಈ ತಾಯಿಯ ಜಗಮ. ತಾಯಿ ನೋಡ ಈ ನಾಡು, ಈ ನಾಡಿನ ಸೊಗಸು ಪ್ರೀತಿಯ ಮನಸ್ಸು. ಬೇರೆ ಬೇರೆ ಕಂಡರು ಏಕತೆಯ ಸ್ವಚ್ಛಂದರು. ಸರ್ವರಿಗೂ ಒಂದೇ ಸ್ಥಾನ ಸಂತ ಶಿಶುನಾಳ ಸರಿಪರಂತಹ ಪದಗಾರರು ಇಲ್ಲಿನ ಹುಟ್ಟಿಗೆ ಪ್ರಾಣವಾಗಿ ಕರ್ನಾಟಕದ ನೋಟ ಅದುವೇ ಜೀವಂತ ಮಾಟ. ಮಾಣಿಕ್ಯದ ದೀಪ ಇಲ್ಲಿ ಬಂದವರು ದೇವರ ಗುಡಿಯೊಳ ಬಂದಂತೆ ಭಾಸವಾಗುವರು.
1: ಬಂದವರೆಲ್ಲ ಭೋಜನವಿಲ್ಲದೆ ಹೋದವರಿಲ್ಲ. ಅನ್ನದಾತ ಅನ್ನಪೂರ್ಣೇಶ್ವರಿ ತಾಯಿಗೆ ನನ್ನ ವಂದನೆ. ಸೂರ್ಯನು ಮನೆಯೊಳಗೆ ಹೋಗಿ ಚಂದ್ರನು ತನ್ನ ಕಾರ್ಯ ಆರಂಭಿಸಿದ ರಶ್ಮಿಗಳ ವಂದನೆ. ನನ್ನ ಜೀವನದ ಚಿರ ಜೀವನದ ವಂದನೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಜೀವನ.
0: ಕಷ್ಟ ಸುಖಗಳ ಮಿಲನವೇ ಜೀವನ. ಇದನ್ನು ಅರಿತು ನಡೆಯನಿ ಪ್ರತಿದಿನ. ಜಗತ್ತಿನಲ್ಲಿ ಹುಟ್ಟಿರುವುದು ಕೇವಲ ಇದಕ್ಕೆ ದೇವರು ಕೂಡ ಕಾರಣ ಕೊಟ್ಟಿಲ್ಲ. ಸಾವಿರ ಸುಖಗಳ ಸಾವಿರ ಕಷ್ಟಗಳ ಸರದಾರ ನಿನ್ನ ಜೀವನ ಸುತ್ತಿಕೊಳ್ಳಲಿ ಪ್ರೀತಿ ವಿಶ್ವಾಸದ ದಾರ.
1: ಗಿಡಕ್ಕೆ ಬಳ್ಳಿ ಸುತ್ತಿಕೊಂಡಂತೆ ದಿಗ್ಬಂಧಿಸಿದೆ ಆಸೆಗಳೆಂಬ ಪಿಶಾಚಿಕತೆ. ಕೀಳುವುದಕ್ಕೆ ನಿನಗೆ ಬೇಕು ಅಂತರಾಳದ ಆಸ್ತಿಕತೆ. ಪ್ರತಿಯೊಂದು ದಿನ ಮರಳಿ ಬರುವುದಿಲ್ಲ ಈ ಕ್ಷಣ. ಹೂವರಳಿದ ನಂತರ ಮತ್ತೆ ಅರಳುವುದೇ? ನೀ ಹುಟ್ಟಿ ನಿನ್ನ ಜೀವನದಲ್ಲಿ ಸಾಧಿಸಿದ್ದಾದರೇನು? ಚಿಟ್ಟೆಯು ಕೂಡ ಸಾವಿಗೆ ಹೆದರದೇ ಇರುವುದೇನು?
0: ದ್ವೇಷಕ್ಕಿಂತ ಹೆಚ್ಚು ಕುದಿಯುತ್ತಿದೆ ಕೋಪದಿ ನಿನ್ನ ಮನ. ಆಕಾಶ ಕಂಡರೂ ಅದರಲ್ಲಿ ಚುಕ್ಕಿ ಎನಿಸಿದಂತಾಯಿತು ಈ ದಿನ.
1: ಒಣೆಯದ ಮರಕ್ಕೆ ಚಿಗುರು ಮತ್ತೆ ಹುಟ್ಟಲು ಸಾಧ್ಯ.
0: ಆದರೆ ನಿನ್ನ ವಯಸ್ಸು ಮತ್ತೆ ಮರಳಲು ಸಾಧ್ಯವೇನು? ಕಾಣದ ಕಲ್ಪನೆ ಕಾಣುವುದು ಒಂದು ದಿನ. ಕಷ್ಟವೇ ಕೊನೆಯಲ್ಲ, ಸುಖವೇ ಜೀವನವಲ್ಲ.
1: ಜಗತ್ತು ತುಂಬಿರುವುದು ಕೇವಲ ಒಂದರಿಂದಲ್ಲ. ಜಯಿಸು ಜಗತ್ತಿಗೆ ಏನನ್ನಾದರೂ ಪರಿಚಯಿಸು. ಜೀವನ ನಿನ್ನದು. ಪ್ರೀತಿಯ ನೀರಿನಿಂದ ಆರಿಸು ದ್ವೇಷದ ಕಿಚ್ಚನ್ನು.
2: ಲಕ್ಷ್ಮಣ್ ಎನ್ ಕಲ್ಲೂರ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಯುವವಾಣಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: A review of today's parliament proceedings read by Saira Mujtaba. First, from the Lok Sabha. Writer is Asim Kamal of PTI. Lok Sabha proceedings were washed out for the fifth day in a row on Friday as the opposition stuck to its demand for Education Minister Dharmendra Pradhan's resignation. while the government said any excuse to not let a debate take place

0: ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ.
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ, ನಮಸ್ಕಾರ. ಹಿಂದಿನ ಸಂಚಿಕೆಯೊಳಗ ಹೇಳಿದ್ನೆಲ್ಲ, ಶಿರಹಟ್ಟಿ ವೆಂಕೋಬರಾಯರು ರಾಮ್ಭಾವನ್ನ ತಮ್ಮ ಕಂಪನಿಯೊಳಗೆ ಕೆಲಸ ಮಾಡಲಿಕ್ಕೆ ಬಾ ಅಂತ ಕರೀತಾರ. ಅದರಿಂದ ರಾಮ್ಭಾವುಗ ಮತ್ತು ತಮ್ಮ ಕಂಪನಿಗೆ ಇಬ್ಬರಿಗೂ ಅನುಕೂಲ ಆಗ್ತದ ಅಂತಾನೂ ಹೇಳ್ತಾರ. ಅದಕ್ಕ ಕಲ್ಲೋಪಂತರು ಏನಂದ್ರು, ವೆಂಕೋಬರಾಯರ ಸಲಹೆ ಕಲ್ಲೋಪಂತರಿಗೆ ಒಪ್ಪಿಗೆ ಆತು. ಆ ಕಾಲದೊಳಗ ಶಿರಹಟ್ಟಿ ವೆಂಕೋಬರಾಯರು ಸ್ಥಾಪಿಸಿದ ಶ್ರೀ ಮಹಾಲಕ್ಷ್ಮೀ ಪ್ರಸಾದಿಕ ಸಂಗೀತ ನಾಟಕ ಮಂಡಳಿ ಕನ್ನಡ ರಂಗಭೂಮಿಯೊಳಗ ಸಾಕಷ್ಟು ಹೆಸರು ಮಾಡಿತ್ತು. 1903 ಜನ್ಮ ತಳೆದ ಈ ಕಂಪನಿ ಬೆಳಗಾವಿಗೆ ಬಂದಾಗ ಕರ್ನಾಟಕದ ದೊಡ್ಡ ನಾಟಕ ಕಂಪನಿಗಳೊಳಗ ಒಂದು ಅಂತ ಪರಿಗಣಿಸಲ್ಪಟ್ಟಿತ್ತು. ರಂಗಭೂಮಿಯ ಮತ್ತ ಸಂಗೀತ ಲೋಕದ ದಿಗ್ಗಜರು ಈ ಕಂಪನಿಯೊಳಗಿದ್ರು. ಈ ಕಂಪನಿಯೊಳಗ ಸಂಗೀತಕ್ಕ ವಿಶೇಷ ಆದ್ಯತೆಯನ್ನು ನೀಡಲಾಗ್ತಿತ್ತು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸುಪ್ರಸಿದ್ಧ ಗಾಯಕರನ್ನ ಕಂಪನಿಗೆ ಕರೆಸಿಕೊಂಡು ಅವರ ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿದ್ರು. ಹಿಂಗ ಈ ಕಂಪನಿಗೆ ಬಂದು ಸಂಗೀತ ಕಾರ್ಯಕ್ರಮ ನೀಡಿದವರೊಳಗ ಬಾಲಕೃಷ್ಣ ಬುವಾಯಿ, ಈಚಲ್ ಕರಂಜಿಕರ್, ಗುರುರಾವ್ ದೇಶಪಾಂಡೆ ಮುಂತಾದವರು

ಗುರುರಾವ್ ದೇಶಪಾಂಡೆಯವರು ಈ ಕಂಪನಿಯ ಕಲಾವಿದರಿಗೆ ಸಂಗೀತ ಶಿಕ್ಷಣವನ್ನ ನೀಡ್ತಿದ್ರು. ಈ ಕಂಪನಿ ಗದಗ ಸುತ್ತಮುತ್ತಲ ಪ್ರದೇಶದೊಳಗ ಕ್ಯಾಂಪ್ ಮಾಡಿದ್ರ ಸ್ವತಃ ಪಂಚಾಕ್ಷರಿ ಗವಾಯಿಗಳೇ ಬಂದು ಕಲಾವಿದರಿಗೆ ಹಿಂದೂಸ್ತಾನಿ ಚೀಸ್ಗಳನ್ನ ಕಲಿಸ್ತಿದ್ರು. ಈ ಕಂಪನಿಯ ದಶಾವತಾರ ನಾಟಕಕ್ಕ ಪಂಚಾಕ್ಷರಿ ಗವಾಯಿಗಳೇ ಸಂಗೀತ ನೀಡಿದ ಇತಿಹಾಸ ಅದ. ಈ ಎಲ್ಲಾ ಸಂಗತಿಗಳನ್ನ ತಿಳಿದುಕೊಂಡ ಕಲ್ಲೋಪಂತರು ಶಿರಹಟ್ಟಿ ವೆಂಕೋಬರಾಯರಿಗೆ ತಮ್ಮ ಮಗನನ್ನ ಕಳಿಸ್ತೀನಿ ಅನ್ನೋ ನಿರ್ಧಾರವನ್ನ ತಿಳಿಸಿದ್ರು. ಶಿರಹಟ್ಟಿ ಕಂಪನಿ ದೊಡ್ಡ ಕಂಪನಿ ಆಗಿದ್ರಿಂದ ರಾಮ್ಭಾವು ಕೆಲವು ವರ್ಷಗಳ ಕಾಲ ಅಲ್ಲೇ ನಿಶ್ಚಿಂತೆಯಿಂದ ಇರಬಹುದು ಅನ್ನೋ ಲೆಕ್ಕಾಚಾರ ಕಲ್ಲೋಪಂತರದಾಗಿತ್ತು. ಅವರ ಯೋಚನೆಗೆ ಪೂರಕ ಅನ್ನೋ ಹಂಗ

0: ಶಿರಹಟ್ಟಿ ವೆಂಕೋಬರಾಯರು ಕಲ್ಲೋಪಂತರಿಗೆ,
1: ನೋಡಪ್ಪ, ನೀನೀಗ ಕಳಿಸಿದಂದ್ರ ಅವನು ಎಲ್ಲಾ ಖರ್ಚುನು ನಾನಾ ನೋಡ್ಕೋತೇನೆ. ಅಷ್ಟ ಅಲ್ಲ, ಅವನ್ನ ನಮ್ಮ ಮನೆಯೊಳಗ ಮಗನಂಗ ಇಟ್ಕೋತೇನೆ
0: ಅಂತ ಭರವಸೆಯನ್ನ ನೀಡಿದ್ರು. ಕಲ್ಲೋಪಂತರು ತಮ್ಮ ಮಗಗ,
2: ರಾಮ್ಬಾವು ನೋಡ, ಎಲ್ಲಾ ಕೊಡ್ತೇನೆ ಅನ್ನತ್ತಾರ. ನಿನಗ ಚಲೋ ಊಟ ಸಿಗ್ತದೆ, ಮತ್ತ ಪೆಟಗಿ ಬಾರಿಸೋದು ಸಿಗ್ತದ, ಪೆಟಗಿ ಕೇಳಾಕು ಸಿಗ್ತದ. ಹಂಗಂದ್ರ ನೀ ಅವ್ರ ಜೊತೆ ಹೋಗ್ಬಿಡ
0: ಅಂತ ಹೇಳಿದ್ರು. ಎಂದಿನಂಗ ಪಿತೃವಾಕ್ಯ ಪರಿಪಾಲಕ ರಾಮಚಂದ್ರ ಶಿರಹಟ್ಟಿ ಕಂಪನಿಯನ್ನ ಸೇರ್ಕೊಂಡ. ಕೆಲವೇ ದಿನಗಳೊಳಗ ಅಲ್ಲಿನ ಸಾಹೇಬರೊಂದಿಗೆ ಸಖ್ಯವನ್ನ ಬೆಳೆಸಿ ರಂಗಭೂಮಿಗೆ

0: ಈ ಬಾರ್ಸೋದು ಸಿಗ್ತದ, ಪೆಟ್ಟಿಗೆ ಕೇಳಾಕೂ ಸಿಗ್ತದ. ಹಂಗಂದ್ರ ನೀ ಅವ್ರ ಜೊತೆ ಹೋಗ್ಬಿಡ
1: ಅಂತ ಹೇಳಿದ್ರು. ಎಂದಿನಂಗ ಪಿತೃವಾಕ್ಯ ಪರಿಪಾಲಕ ರಾಮಚಂದ್ರ ಶಿರಹಟ್ಟಿ ಕಂಪನಿಯನ್ನ ಸೇರ್ಕೊಂಡ. ಕೆಲವೇ ದಿನಗಳೊಳಗ ಅಲ್ಲಿನ ಸಾಹೇಬರೊಂದಿಗೆ ಸಖ್ಯವನ್ನ ಬೆಳೆಸಿ ರಂಗಭೂಮಿಗೆ ಬೇಕಾಗೋ ಗತ್ತುಗಳನ್ನ ಕಲ್ಕೊಂಡ. ಶಾಸ್ತ್ರೀಯ ಸಂಗೀತಕ್ಕ ಸಾಥಿ ಮಾಡೋದು ಮತ್ತ ರಂಗ ಸಂಗೀತಕ್ಕ ಸಾಥಿ ಮಾಡೋದು ಎರಡೂ ವಿಭಿನ್ನವಾದ ಕಲೆಗಳು. ರಾಮ್ಭಾವು ಶಾಸ್ತ್ರೀಯ ಸಂಗೀತವನ್ನ ನುಡಿಸಬಲ್ಲವ ಆಗಿದ್ದ, ಆದ್ರ ರಂಗಗೀತೆಗಳನ್ನ ನುಡಿಸೋದು ಅವಗ ಅಪರಿಚಿತವಾದ ಕಲೆ. ಅದನ್ನ ರಾಮ್ಭಾವು ಖಾನ್ ಸಾಹೇಬರಿಂದ ಕಲ್ಕೊಂಡ. ಈ ತಾಲೀಮು ಬೆಳಗಾವಿಯೊಳಗ್ ನಡೀತು. ಈ ರಾಮ್ಭಾವು ಶಿರಹಟ್ಟಿ ಕಂಪನಿಯನ್ನ ಸೇರ್ಕೊಂಡ ಮೇಲೆ ಅದು ಒಂದು ತಿಂಗಳ ಕಾಲ ಬೆಳಗಾವಿಯೊಳಗನ ಕ್ಯಾಂಪ್ ಮಾಡಿತ್ತು. ಶಿರಹಟ್ಟಿ ಕಂಪನಿ ಅವಾಗಿನ ಕಾಲದೊಳಗ ಸಂಪೂರ್ಣ ರಾಮಾಯಣ, ದಶಾವತಾರ ಇಂತಹ ಪೌರಾಣಿಕ ನಾಟಕಗಳನ್ನ, ಕಿತ್ತೂರು ಚೆನ್ನಮ್ಮದಂತಹ ಐತಿಹಾಸಿಕ, ಮಿಸ್ ಮಾಧುರಿ ಅಂತಹ ಸಾಮಾಜಿಕ ನಾಟಕಗಳ ಪ್ರದರ್ಶನ ಮಾಡ್ತಿತ್ತು. ಕಂಪನಿಯೊಳಗ ಅನೇಕ ಪ್ರಖ್ಯಾತ ಗಾಯಕ ನಟರಿದ್ರು. ರಾಮ್ಭಾವು ಈ ಕಂಪನಿಯೊಳಗ ಮೊದಲು ಕಲ್ತದ್ದು ಮಿಸ್ ಮಾಧುರಿ ನಾಟಕದ ರಂಗಗೀತೆಗಳನ್ನ. ಈ ನಾಟಕದೊಳಗ ಒಟ್ಟು 25 ರಂಗಗೀತೆಗಳಿದ್ವು. ರಾಮ್ಭಾವು ಅವುಗಳನ್ನ ಆಸಕ್ತಿಯಿಂದ ಕಲ್ಕೊಂಡು ಅವುಗಳಿಗೆ ಸಾಥಿ ಮಾಡುವಷ್ಟು ಪರಿಣಿತ ಆದ.

ಶಾಸ್ತ್ರೀಯ ಸಂಗೀತದ ಛೋಟಾ ಖ್ಯಾಲದ ಧಾಟಿಯೊಳಗ ಇದ್ದದ್ರಿಂದ ಅವುಗಳನ್ನು ನುಡಿಸೋದು ಮತ್ತ ಅವುಗಳಿಗೆ ಸಾಥಿ ಮಾಡೋದು ರಾಮ್ಭಾವು ವಿಜಾಪುರೆ ಅವರಿಗೆ ಕಷ್ಟದ ಕೆಲಸ ಏನೂ ಆಗಿರಲಿಲ್ಲ. ಗಾಯಕ ನಟ ಹಾಡೋ ಶ್ರುತಿ ಸ್ಥಾನವನ್ನ ಗುರುತಿಸೋದು ಮತ್ತ ಅದನ್ನ ಥಟ್ಟನೆ ನುಡಿಸುವಂತಹ ಜಾಣ್ಮೆ, ಇದು ಅವಾಗಿನ ಕಾಲದ ಕಂಪನಿಯೊಳಗಿದ್ದ ಹಾರ್ಮೋನಿಯಂ ವಾದಕರೊಳಗ ಇರಲೇಬೇಕಾಗಿದ್ದ ಮುಖ್ಯ ಗುಣ ಆಗಿತ್ತು. ಇವೆಲ್ಲಾನು ಸಮರ್ಥವಾಗಿ ತನ್ನೊಳಗ ಅಳವಡಿಸಿಕೊಳ್ಳೋ ಆತ್ಮವಿಶ್ವಾಸ ರಾಮ್ಭಾವುಗಿತ್ತು. ಕ್ಷಿಪ್ರಗತಿಯೊಳಗ ಅದನ್ನ ಅವರು ಸಾಧಿಸಿದ್ರು. ಹಂಗಾಗಿ ಬಹಳ ಲಘುನೇ ಅವರು ಶಿರಹಟ್ಟಿ ಕಂಪನಿಯೊಳಗ ಹೊಂದಿಕೊಂಡ್ಬಿಟ್ರು.

ಶಿರಹಟ್ಟಿ ಕಂಪನಿ ಪ್ರಯೋಗ ಮಾಡ್ತಾ ಇದ್ದ ಉಳಿದ ನಾಟಕಗಳೊಳಗೂ ಸಾಮಾನ್ಯವಾಗಿ 25-30 ರಂಗಗೀತೆಗಳು ಇದ್ದೇ ಇರ್ತಿದ್ವು. ಅವಾಗ ನಾಟಕಗಳಲ್ಲಿನ ರಂಗಗೀತೆಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಆಧರಿಸಿದ ರಂಗಗೀತೆಗಳಾಗಿದ್ರಿಂದ ಮತ್ತ ಕೆಲವು ರಂಗಗೀತೆಗಳು ನೇರವಾಗಿ ಹಿಂದೂಸ್ತಾನಿ

0: ಹಾರ್ಮೋನಿಯಂ ನುಡಿಸೋ ಕಲಾವಿದನೊಳಗ ಇರಬೇಕಾಗಿದ್ದ ಜಾಣ್ಮೆ, ಚತುರತೆ ಇವೆಲ್ಲವೂ ರಾಮ್ಭಾವುನೊಳಗಿರೋದು. ಮತ್ತ ರಾಮ್ಭಾವು ಸಮರ್ಥವಾಗಿ ಹಾರ್ಮೋನಿಯಂ ನುಡಿಸೋದು, ಇದನ್ನ ವೆಂಕೋಬರಾಯರು ಕಂಡುಕೊಂಡ್ರು. ಹಂಗಂದ್ರ ರಾಮ್ಭಾವುನ ಜೀವನ ಅದ ಕಂಪನಿಯೊಳಗ ಮುಂದುವರಿತೇನು? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರ ಜೀವನ, ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ.
2: ಇದೀಗ ವಾರ್ತಾ ಸಂಚಿಕೆ.
3: ಪರಿಶಾನಿಯೋ ಸೇ ಘಿರೆ ಹೇ ಮನ್ ಭಾರಿ ಹೇ ಔರ್ ಕೋಯಿ ರಾಸ್ತಾ ನಜರ್ ನಹಿ ಆ ರಹಾ. ಯಾದ ರಖೇ, ಸಮಾಧಾನ ಆಪ್ಕೆ ಪಾಸ್ ಹೇ. ಟೆಲಿಮಾನಸ್ ಕೆ ನಿಶುಲ್ಕ ನಂಬರ್ 144-16 ಪರ್ ಕಾಲ್ ಕರೆ. ಕಹೀ ಸೇ ಭೀ ಕಭೀ ಭೀ 24 ಘಂಟೆ ಯೇ ಸುವಿಧಾ ಉಪಲಬ್ಧ ಹೇ. ಯಹಾಂ ಆಪ್ಕಿ ಬಾತ್ ಸುನಿ ಜಾತಿ ಹೇ, ಸಮಝಿ ಜಾತಿ ಹೇ ಔರ್ ಆಪ್ಕೋ ಸಹಿ ದಿಶಾ ದಿ ಜಾತಿ ಹೇ. ಆಪ್ ಅಕೇಲೆ ನಹಿ ಹೇ, ಮದದ್ ಬಸ್ ಏಕ್ ಕಾಲ್ ದೂರ್ ಹೇ.
4: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. मुख्य समाचार. मंत्रिमंडल ने पेपर लीक और परीक्षा में गड़बड़ी के मामलों में फास्ट ट्रैक अदालत बनाने और कड़ी सजा सुनिश्चित करने वाले मसौदा विधेयक को मंजूरी दी. राष्ट्रीय परीक्षा एजेंसी में सुधार को लेकर सरकार सख्त, पेपर लीक

0: ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ಸ್ವರ ಸೌರಭ ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಕಟ್ಟಿಯವರು ಹಾಡಿರುವ ದ.ರಾ. ಬೇಂದ್ರೆ ಅವರ ರಚನೆ

ಕೇಳುಗರೆ, ಈ ರಾತ್ರಿ 10 ಗಂಟೆಗೆ ಕೇಳಿ ಜನಪದ ವೈವಿಧ್ಯ. 10:30 ಹಲೋ ಅಭಿಲಾಷ, ನೇರ ಫೋನಿನ ಕಾರ್ಯಕ್ರಮ.

0: ಆಕಾಶವಾಣಿ ಧಾರವಾಡ ಡಿನ್ನರ್ ಟೈಮ್.
1: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
0: ಊಟದೊಂದಿಗೆ ಬದುಕಿನ ಮಾತು.
2: ಹೋರೆಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
3: ಅಯ್ಯ, ನಾನು ಬಾಳ್ಕದ ಮೆಣಸಿಕಾಯಿ ತಂದೀನಿ, ಮರ್ತಿಗಿರ್ತೀರ್ ನೋಡು.
2: ಇದೆಲ್ಲ ನನಗೆ ಸಾಟಿ.
4: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡ, ಇಲ್ಲಿ ನೋಡಿಲ್ಲೇ ಹಪ್ಪಳ, ಸಂಡಿಗೆ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರೂ ಹಾಕೊಡ್ರಿ. ಬರ್ರಿ ಬರ್ರಿ, ಊಟ ಮಾಡೋಣ.
5: ಅಕ್ಕ, ಹೆಸರು ಕಾಳು ಉಸಿರಿಗೆ ಉಪ್ಪು ಜಾಸ್ತಿ ಆಗೈತ್ ನೋಡ.
0: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
6: ಏನ್ ರಾಖಿ, ಇಲ್ಲಿ ಗಿಡ ಹಚ್ಚಕ್ ಶುರು ಮಾಡ್ಬಿಟ್ಟಾಳಲ್ಲ.
7: ಮತ್ತೇನ್ ಕುಮಾರಣ್ಣ, ನಿನಗ ಮಾಲಕ್ಕಗ ನಾ ಮುಂಜಾಲಿಂತ ಕಾಯ್ಲಿಕತ್ತೇನಿ, ನೀವ್ ಈಗ ಬರ್ತೀರಿ ಗಿಡನರ ತಗೊಂಬಂದಿರೇನ?
6: ನಾವು ಏನ್ ಮಾಡಕತ್ತೀವಿ ಈಗ, ಈ ನಮ್ಮ ಪರಿಸರ ಸಂರಕ್ಷಣೆಗಾಗಿ ನಾವು ಪರಿಸರವನ್ನ ಶುದ್ಧವಾಗಿ ಇಟ್ಕೋಬೇಕಾದ್ರ ಪಂಚವಟಿ ಅಂತಂದ ಹೇಳಿ 5 ಗಿಡಗಳನ್ನ ಎಲ್ಲಾ ಕಡೆ ಹಚ್ಚಾತಾರ ನೋಡ. ಈ ಪಂಚವಟಿಗಳನ್ನ ನಾವು ಯಾಕೆ ಸ್ಥಾಪನೆ ಮಾಡ್ಬೇಕು, ಪಂಚವಟಿಗಳನ್ನ ಹಚ್ಚೋದ್ರಿಂದ ಏನಾಕತಿ ಅನ್ನೋದು ನಮ್ಮ ರೈತರಿಗೂ ಗೊತ್ತಾಗ್ಬೇಕು. ಈ ಪಂಚವಟಿ ಸಸ್ಯಗಳಂದ್ರ ಇದ್ರಾಗ ಮುಖ್ಯವಾಗಿ ಒಂದು ಅತ್ತಿ ಮರ, ಅರಳೆ, ಮತ್ತ ಬೇವು, ಬನ್ನಿ, ಪತ್ರಿ ಗಿಡ, ಈ 5 ಸಸಿನ ನಾವು ನೆಟ್ಟಲ್ಲಿ. ಇವು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದನೂ ಒಳ್ಳೆಯದು ಮತ್ತು ಪರಿಸರಕ್ಕೂ ಒಳ್ಳೆಯದು. ಇದು ಪೊಲ್ಯೂಷನ್

0: ಆಗ್ಲಾರ್ದಂಗೆ ಇವು ನೋಡ್ಕೊಳ್ತಾವ.
1: ಅತ್ತಿ ಮರ ಅಂದೇನು ಕುಮಾರಣ್ಣ, ಅದು ಕೆಂಪ್ ಕೆಂಪ್ ಹಣ್ಣು ಬಿಡ್ತೈತ.
2: ಅತ್ತಿ ಮರ ಅಂದ್ರ ಈ ಮರಗಳು ಇಡೀ ದಿನ ಆಮ್ಲಜನಕ ಕೊಡ್ತಾವಂತ ಅರಳಿ ಮರದ ಬಗ್ಗೆ ಹೇಳ್ತಾರ. ಈಗ ಪೂಜೆ ಪುನಸ್ಕಾರ ಮಾಡಬೇಕಾರ ಅರಳಿ ಮರಗಳನ್ನ ಸುತ್ತ ಹಾಕ್ರಿ ಅಂತ ಹೇಳ್ತಾರ. ಈ ಮರ ಸುತ್ತೋದ್ರಿಂದ ಮೊದಲೇ ನೋಡುವ ರಾಕಿ ಕ್ಯಾಲ್ರಿಗಳು ಬರ್ನ್ ಆಗ್ತಾವ, ತೂಕ ಕಡಿಮೆ ಆಗ್ತದ, ಆಮೇಲೆ ಆಮ್ಲಜನಕ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಶ್ವಾಸಕೋಶ ಶುದ್ಧಗೊಳ್ತಾವ, ಆರೋಗ್ಯ ಸುಧಾರಿಸ್ತದ, ರಕ್ತ ಪರಿಚಲನೆ ಚಲೋ ಆಗ್ತದ. ನಮ್ಮ ಪರಿಸರ ಚಂದ ಇರಬೇಕು, ನಮ್ಮ ಆರೋಗ್ಯ ಚಲೋ ಇರಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ಮರ ಹಚ್ಚಬೇಕು, ಮರಗಳನ್ನ ಕಡಿಯುವುದು ಕಡಿಮೆ ಆಗ್ಬೇಕು.
1: ಕುಮಾರಣ್ಣ, ಪಂಚವಟಿ ಅಂದಿ, ಇನ್ನೊಂದ್ಸಲ ಹೇಳು ಯಾವ್ಯಾವ ಗಿಡ ಹಚ್ಚಬೇಕಾದ್ರ ಸಂಬಂಧ?
0: ಅದು ನೋಡು, ಅತ್ತಿ ಮರ, ಆನಂತರ ಅರಳೆ, ಇನ್ನೊಂದು ಬೇವು, ಇನ್ನೊಂದು ಬನ್ನಿ, ಇನ್ನೊಂದು ಪತ್ರಿ ಗಿಡ. ಇವು ಏನದವಲ್ಲ, ಇವು ನಮ್ಮ ಪರಿಸರವನ್ನ ಹೆಚ್ಚು ಶುದ್ಧವಾಗಿಡ್ಲಿಕ್ಕೆ ಕಾರಣಭೂತವಾಗಿವೆ. ಮತ್ತೆ ಇದ್ರದ್ದು ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಇವು ಆಮ್ಲಜನಕವನ್ನು ಪೂರೈಸುವಂತಹ ಸಸಿಗಳಾಗಿವೆ. ಅವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸ್ತವೆ, ಅಷ್ಟೇ ಅಲ್ಲದೆ ಮತ್ತೆ ಮನೆಗೆ ಸಮೃದ್ಧಿ ಮತ್ತು ನಕಾರಾತ್ಮಕ ಶಕ್ತಿನ ತೊಲಗಿಸ್ತವೆ, ಮನೆಗೆ ಸಮೃದ್ಧಿ ಕೊಡ್ತದೆ ಮತ್ತೆ ನಕಾರಾತ್ಮಕ ಶಕ್ತಿಯನ್ನ ಹೊಡೆದು ಓಡಿಸ್ತವೆ. ಅಷ್ಟೇ ಅಲ್ಲದೆ ಇದು ಪರಿಸರ ಸಂರಕ್ಷಣೆ ಮತ್ತು ಶುದ್ಧ ಗಾಳಿಯನ್ನ ನೀಡುವಲ್ಲಿ ಇವು ಗಿಡಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆನಂತರ ನಮ್ಗೆ ಈ ಮನಸ್ಸು ಶಾಂತಿ ಬೇಕಾದಾಗ, ಈ ಧ್ಯಾನಕ್ಕೆ ಏನಾರು ಕುಂದಿರಬೇಕಾದ್ರೆ ಈ ಗಿಡದ ಬುಡ ಕುಂತ್ರೆ ಒಂಥರ ನೆಮ್ಮದಿ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಆಮ್ಲಜನಕ ಶುದ್ಧವಾಗಿರ್ತದೆ, ನಮ್ಮ ಆರೋಗ್ಯ ಸುಧಾರಿಸ್ತದೆ.
2: ಮತ್ತೆ ರಾಕಿ ನೋಡುವ ಎಲ್ಲರಿಗೂ ಈ ನಮ್ಮ ಕುಮಾರನ್ ಹಂಗ ಬಹಳ ಮನಿ ಹತ್ರ ಮರ ಬೆಳೆಸುವಷ್ಟು ಜಾಗ ಇಲ್ಲದೆ ಇರಬಹುದು, ಆದ್ರೆ ಕಿಚನ್ ಗಾರ್ಡನ್ ಮಾಡ್ಕೋಬಹುದಲ್ಲ. ಈಗ ಮನೆಗೆ ತರಕಾರಿ ಏನ್ ಇಡೀ ದಿವಸ ಬೇಕಾಗ್ತದ, ಅದ್ರೊಳಗ ಸ್ವಲ್ಪ ಪ್ಯಾಟಿನ್ ತಂದ್ರು ಒಂದ್ ಸ್ವಲ್ಪ ಆದ್ರೂ ಬೆಳಿಬಹುದು. ಆಮೇಲೆ ನಾವ ಕೈಯಿಂದ ಬೆಳೆದೀವಿ ಅನ್ನೋ ಒಂದ್ ಖುಷಿ ಇರ್ತದ. ಅದ್ರ ಜೊತೆಗೆ ನಾವ್ ಅದಕ್ಕ ರಾಸಾಯನಿಕ ಗೊಬ್ಬರಗಳನ್ನ ಹಾಕದಾ ಇದ್ದಾಗ ಅದು ಆರ್ಗ್ಯಾನಿಕ್ ಆಗಿ ಈ ಕೊಟ್ಟಿಗೆ ಗೊಬ್ಬರ ಆತರ ನಾವೇನ್ ಮನೆಯೊಳಗ್ ಕಿಚನ್ ವೇಸ್ಟ್ ಬಳಸ್ಕೊಂಡು ಅದರಿಂದ ಒಂದು ಕಾಂಪೋಸ್ಟ್ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ನಮ್ಮ ಪರಿಸರನೂ ನೈರ್ಮಲ್ಯದಿಂದ ಕೂಡಿರ್ತದ. ಏನಂತಿ ನಿನ್ ಕಿಚನ್ ಗಾರ್ಡನ್ ನನ್ಗೆ ಬಹಳ ಚಂದ ಅದ.
0: ಅಲ್ಲ ರಾಕಿ, ಇನ್ನೊಂದದ ನಾ ಏನ್ ಹೇಳ್ತೇನೆ ಅಂದ್ರೆ ಈ ಪಂಚವಟಿ ಏನ್ ಸಸಿಗಳದವಲ್ಲ, ಈಗ ನಮ್ಮ ಏನು ಯುವಕರದಾರ ಹೊಸದಾಗಿ ಏನು ಕೃಷಿ ಮಾಡ್ಬೇಕಂತಾರ, ಇವರು ತಮ್ಮ ತಮ್ಮ ಹೊಲದೊಳಗ ಈ ಐದು ಗಿಡನು ಸಾಧ್ಯವಾದಲ್ಲಿ ಹಚ್ಕೋತ ಹೋದ್ರೆ ಒಳ್ಳೇದು ನೋಡ.
1: ಆಮೇಲೆ ಕುಮಾರಣ್ಣ, ನೀ ಏನೇ ಐದು ಗಿಡ ಹೇಳಿದಲ್ಲಿ ಈಗ ಇವಕ್ಕೆ ಯಾವ್ದಕ್ಕೂ ಮೇಂಟೆನೆನ್ಸ್ ಬೇಕಾಗಿಲ್ಲ, ಅಂದ್ರ ಅತಿ ಕಾಳಜಿ ಅವಶ್ಯಕತೆ ಇಲ್ಲ ಇವಕ್ಕ.
0: ಹೌದು,
1: ಒಂದ್ ಸಲ ಇವು ಹಚ್ಚಿ ಬೆಳೆಯೋವರೆಗೂ ನೀ ಒಂದ್ ಸ್ವಲ್ಪ ಕಾಳಜಿ ಕೊಟ್ಟೆ ಅಂದ್ರೆ ಸಾಕು, ಈ ಮರಗಳು ಏನ್ ಪರಿಸರದಿಂದ ಸಿಗುವಂತಹ ಮಳೆ ಮತ್ತು ಬಿಸಿಲಿಂದ ತಮ್ಮಂತಾವೇ ವೃದ್ಧಿಸ್ಕೊಳ್ತಾವ. ಇವಕ್ಕ ಜಾಸ್ತಿ ನೀ ಕಾಳಜಿ ಮಾಡಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕನ್ನೋ ಅವಶ್ಯಕತೆನೆ ಇಲ್ಲ. ಆಮೇಲೆ ಇನ್ನೊಂದು ಬಿಲ್ವ ಪತ್ರೆ ಎಲೆ ಐತಲ್ಲ, ಅದನ್ನ ನೀವು ಮುಂಜಾಲೆದ್ದು ಸೇವನೆನೂ ಮಾಡಬಹುದು. ಅದರಿಂದ ಬಿಪಿ ಶುಗರ್ ಕಂಟ್ರೋಲ್ ಆಗ್ತೈತೆ ಅಂತಂತಾರ.
2: ಮತ್ತೆ ರಾಕಿ, ನಿನ್ನ ಕಿಚನ್ ಗಾರ್ಡನ್ ನಾಗ ನಾ ನೋಡ್ತೀನಿ, ನೀನು ಟೊಮ್ಯಾಟೊ ನೀನ ಬೆಳ್ಕೋತಿ, ಬೆಂಡಿಕಾಯಿ ಬೆಳ್ಕೋತಿ, ಬದ್ನಿಕಾಯಿ ಬೆಳಿತಿ, ಪಾಲಕ್ ಬೆಳಿತಿ, ಏನ್ ಬಹಳ ದೊಡ್ಡ ಜಾಗ ಅಂತಿಲ್ಲ, ಅಷ್ಟು ಸಣ್ಣ ಜಾಗದಾಗ ಅಷ್ಟು ಶ್ರದ್ಧೆ ಪ್ರೀತಿಯಿಂದ ನೀ ಇದೆಲ್ಲ ಹೆಂಗ್ ಮಾಡ್ತಿ ಅನ್ನೋದ್ರ ಬಗ್ಗೆ ಹೇಳಲ್ಲ.
1: ಅಕ್ಕ ನೀನ ಅಂದೆಲ್ಲ ಪ್ರೀತಿ ಅಂತ ಹೇಳಿ, ಇದಕ್ಕ ಪ್ರೀತಿನೇ ಬೇಕು ನೋಡು. ಏನ್ ಹೇಳಿ, ನನಗೆ ಖುಷಿ ಕೊಡೋ ಅಂಶ ಏನ್ ಹೇಳಿ, ಗಿಡ ಹಚ್ಚೋದ್ರಿಂತ ಅದು ಕೊಡೋ ಅಂತಹ ಚಿಗರಿಯಲ್ಲಿ ಅದನ್ ನೋಡಿ ಖುಷಿ ಸಿಗ್ತೈತಿ, ಅದು ಬಿಡೋ ಅಂತಹ ಆ ಹೂವು ಅದನ್ ಅರಳು ಬೇಕಾದ್ರೆ ಏನ್ ನೋಡ್ತೇವೆ ನೋಡು, ಆ ಖುಷಿ ನಿನಗ್ ಜಗತ್ನಾಗ ಎಲ್ಲೆಲ್ಲೂ ಸಿಗಲ್ಲ, ಅದನ್ ನೀ ಯಾರಿಗೂ ಕೊಡೋದು ಸಾಧ್ಯಿಲ್ಲ. ಆಮೇಲೆ ನನಗ ಕಾಯಿಪಲ್ಯ ಬೆಳೆಯೋದು ಬಹಳ ಆಸೆ, ಯಾಕಂದ್ರೆ ಹೊರಗಡೆ ನೋಡ್ತೇವಲ್ಲ ಕೆಮಿಕಲ್ಸ್, ಆಮೇಲೆ ಮಾರ್ಕೆಟ್ ಈಗಿನ ಕಾಲಕ್ಕೆ ಅಷ್ಟು ಸ್ವಚ್ಛ ಅನ್ಸೋದಿಲ್ಲ, ಅಲ್ಲಿ ವಾತಾವರಣ ಪರಿಸರ ಎಲ್ಲೋ ಕುಂತಿರ್ತಾರ, ಎಲ್ಲೋ ಹಚ್ಚಿರ್ತಾರ, ಬಹಳ ನಮಗ ಅದನ್ನ ಅವಾಯ್ಡ್ ಮಾಡ್ಲಿಕ್ ಆಗಲ್ಲ ಈಗಿನ ಜೀವನಕ್ಕೆ. ಆದ್ರೂ ಸೈತಕ್ಕ ನೀ ಏನೇನ್ ಹೇಳಿದೆ ನೋಡು, ಪಾಲಕ್, ಗಜ್ರಿ ಬೆಳೆದೇನಿ, ಹೀರಿಕಾಯಿ, ಬದ್ನಿಕಾಯಿ, ಪುದೀನ, ಆಮೇಲೆ ಕೊತ್ತಂಬರಿ ಹಾಕೊಂಡೇನಿ, ಆಮೇಲೆ ಪಪ್ಪಾಯಿ ಗಿಡ ಐತಿ, ಕರಿಬೇವು ಗಿಡ ಐತಿ, ಮತ್ತ ನಾನು ಈ ಸಲ ಹೊಸದಾಗಿ ಬ್ಲೂಬೆರಿ ಮತ್ತ ಬ್ಲಾಕ್ ಬೆರಿ ಗಿಡ ಹಚ್ಚೇನಿ.
2: ಭಾರಿ ಚಲೋ ಆಗ್ತಲ್ಲ,
1: ಇದಕ್ಕೆ ಬೇಕಾಗಿದ್ದು ನೀ ಹೇಳೋ ಪ್ರಕಾರ ಅದ್ರ ಮೇಲಿರೋ ಅಂತ ಪ್ರೀತಿ.
2: ಕರೆನಾದು ದುಡ್ಡು ಉಳಿಸೋದು ಅಂತೇನಿಲ್ಲ,
1: ಅಲ್ಲ
2: ಬಹಳ ದುಡ್ಡು ಉಳಿತೀತಿ ಅಂತನೂ
1: ಇಲ್ಲ,
2: ಬಟ್ ನಾವು ಕೈಯಿಂದ ಬೆಳೆದ ತರಕಾರಿ ಇರುವಂತ ರುಚಿ ಅದು ತಿಂದವ್ರಿಗೆ ಗೊತ್ತು. ಅದ್ರೊಳಗ ಏನ್ ಹೇಳ್ತಾರ, ಸಸ್ಯ ರಾಶಿಗೂ ಜೀವದ, ಎಲ್ಲಾ ಸಸ್ಯಕ್ಕೂ ಜೀವದ. ನೀ ಪ್ರೀತಿಯಿಂದ ಅವಕ್ ನೀರ್ ಹಾಕ್ದಾಗ, ಅವಕ್ ಮಾತಾಡಿಸ್ದಾಗ, ಅವೇನು ನಮಗ್ ಬೆಳೆ ಕೊಡ್ತಾವಲ್ಲ ಅದ್ರೊಳಗ ಒಂದು ಸಕಾರಾತ್ಮಕತೆ ಇರ್ತದ, ಪ್ರೀತಿ ಇರ್ತದ, ಅದನ್ನ ತಿಂದಾಗ ಆರೋಗ್ಯನೂ ವೃದ್ಧಿ ಆಗ್ತದ.
1: ಆಮೇಲೆ ಮಾಲಕ ನಿನ್ ಗೊತ್ತೇನ, ಆ ಕಾಯಿಪಲ್ಲೆ ನೀನ್ ಜಸ್ಟ್ ಹಿಂಗ್ ಕಟ್ ಮಾಡಿ ಅಡಿಗೆ ಮನೆ ತಗೊಂಬಂದ್ ಕಟ್ ಮಾಡ್ತಿರ್ತೀನಿ ನೋಡು, ಆ ಸೌಂಡ್ ಸೌಂಡ್ ಆ ಕ್ರಂಚ್ ಏನಿರತ್ತಲ್ಲ ಅದ್ ಮಾರ್ಕೆಟ್ ನಾಗಿನ ತಂದಿದ್ ಕಾಯಿಪಲ್ಲೆ ಸಿಗಂಗಿಲ್ಲ ಅಷ್ಟು ಖುಷಿ ಕೊಡ್ತೈತಿ ಈ ವಿಷಯ. ಹಂಗಾಗಿ ಎಲ್ಲಾರು ಪ್ರಯತ್ನ ಪಟ್ರ ಬಹಳ ಚಲೋ ಅಂತೇನ.

0: ಆದ್ರೆ ನಾ ಹೇಳದ್ ಈ ಪಂಚವಟಿ ಗಿಡಗಳನ್ನ ಹಚ್ಚ್ರಿ,
1: ಹಚ್ಚಬೇಕು. ಹೌದು
0: ಮಾಲ, ನೀನು ಬಿಡಬೇಡ. ಮತ್ತ ಈ ಪಂಚವಟಿ ಅಂದ್ರ ಅದ್ರೊಳಗನ ಹೆಸರಿನಾಗ ಐತೆ, ಅದ ಪಂಚ ಅಂದ್ರೆ ಐದು, ವಟಿ ಅಂದ್ರೆ ವೃಕ್ಷ. ಈ ಮರಗಳ ಗುಂಪನ್ನ ಒಂದು ವಿಶಿಷ್ಟ ಔಷಧಿಯ ರೂಪದಲ್ಲಿ ನಾವು, ಐದು ಗಿಡ ಅದವಲ್ಲ, ಇವು ನಮಗ ಆರೋಗ್ಯವನ್ನ ವೃದ್ಧಿಸಲು ಸಹಾಯ ಮಾಡ್ತತಿ. ಮತ್ತು ಸಾಂಪ್ರದಾಯಿಕವಾಗಿ ಪಂಚವಟಿಯಲ್ಲಿ ಕೆಲವೊಂದಿಷ್ಟು ಈ ಹವಾಮಾನಕ್ಕೆ ತಕ್ಕಂತೆ ಕೆಲವೊಮ್ಮೆ ಬೇವು ಬನ್ನಿ ಅಥವಾ ಅತ್ತಿ ಮರಗಳನ್ನ, ಇದರದ ವಿಶೇಷತೆ ಏನಪ್ಪ ಅಂದ್ರೆ ಪ್ರಪಂಚದಾಗ ಅತಿ ಹೆಚ್ಚು ಆಮ್ಲಜನಕವನ್ನ ನಾವು ಹಗಲು ಮತ್ತು ರಾತ್ರಿ ಎರಡೂ ಸಮಯದಾಗೂ ಉತ್ಪಾದಿಸುವ ಮರಗಳಲ್ಲಿ ಇವು ಅಗ್ರಸ್ಥಾನದಲ್ಲಿ. ಯಾವ್ದಪ್ಪ ಅಂದ್ರೆ ಅರಳಿ ಮರ. ಯಾಕಂದ್ರೆ ಇದರ ಪ್ರಯೋಜನ ಏನಪ್ಪ ಅಂದ್ರೆ ಇದು ವಾತಾವರಣವನ್ನ ಬಹಳ ಅತ್ಯಂತ ಶುದ್ಧವಾಗಿಡ್ತದೆ. ಉಸಿರಾಟದ ತೊಂದರೆಗಳನ್ನ ನಿವಾರಿಸುವಲ್ಲಿ ಇದು ಒಂದು ಪ್ರಮುಖ ಗಿಡ ಅಂತಂದು ಹೇಳ್ಬಹುದು.
1: ಕುಮಾರಣ್ಣ, ನೀ ಅರಳಿ ಮರದ ಆಮ್ಲಜನಕದ ಬಗ್ಗೆ ಹೇಳಿದ್ದಕ್ಕೆ ನನಗೊಂದು ವಿಷಯ ನೆನಪಾತ್ ನೋಡು. ಹುಣಸಿ ಮರದ ಕೆಳಗಡೆ ರಾತ್ರಿ ಮಲ್ಕೋಬಾರ್ದಂತ.
0: ಹೌದು ಹೌದು.
1: ನಿಂಗೆ ಸೈಂಟಿಫಿಕ್ ಆಗಿ ಯಾಕಂತ ಗೊತ್ತೇನು?
0: ಇಲ್ಲ ನೋಡ.
1: ಯಾಕೆ ಹೇಳಿ, ಹುಣಸಿ ಮರ ಮುಂಜಾನೆ ಅಂದ್ರೆ ಸೂರ್ಯನ ಬಿಸಿಲಿರೋ ಅಷ್ಟೇ ಆಮ್ಲಜನಕನ್ನ ಪ್ರೊಡ್ಯೂಸ್ ಮಾಡತ್ತ. ರಾತ್ರಿ ಆದ ತಕ್ಷಣ ಅದು ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡ್ತೇತಿ. ಹಂಗಾಗಿ ಅಲ್ಲಿ ಮಲಗದಾಗ, ಅದ್ರ ಆ ಗಿಡದ ಕೆಳಗಡೆ ಮಲಗದಾಗ, ಅಂದ್ರೆ ಹಳೆ ಕಾಲದ ಸುದ್ದಿ ಇದು, ದಾರಿ ಹೋಕರು ಅವರೆಲ್ಲ ಅಲ್ಲೇನಾದ್ರೂ ವಸತಿ ಮಾಡ್ ಅವಾಗ ಅಲ್ಲಿ ಅವ್ರೇನಾದ್ರೂ ಆ ಟೈಮಿಗೆ ಆ ರಾತ್ರಿ ಅಲ್ಲಿ ಉಳ್ಕೊಂಡ್ರಂದ್ರ ಅವ್ರಿಗೆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಪ್ರಮಾಣ ಆಗಿ ಅವ್ರು ಸಾವನ್ನಪ್ತಿದ್ರು. ಅವಾಗ ಅದೇನಂತ ಹೇಳಿ ತಗೊಂತ ಹೇಳು, ಆ ವಿಷಯ ಹುಣಸಿ ಮರದಾಗ ಆದಿರತ್ತ ಇದಿರತ್ತ ಮಲಗಬಾರ್ದು ಅಂತಿತ್ತು.

0: ಆದ ಸೈಂಟಿಫಿಕ್ ಆಗಿ ಅದ್ ಹಂಗಲ್ಲ.
1: ಬಹಳಷ್ಟು ಮರಗಳು ಅವು ಉಸಿರಾಟದ ಪದ್ಧತಿನ ಹಂಗಿರ್ತದ, ಹಗಲ್ ಹೊತ್ತು ಆಮ್ಲಜನಕವನ್ನ ಕೊಟ್ಟವ, ಆಮೇಲೆ ಅವಕ್ಕೂ ಇಂಗಾಲದ ಡೈಆಕ್ಸೈಡ್ ಬೇಕಾಗಿರ್ತದ, ಹಗಲು ಅವು ಹೀರ್ಕೋತಾವ. ನಮ್ಮ ಸಸ್ಯ ಸಂಕುಲ ಏನದ, ನಮ್ಮ ಪರಿಸರ ರಕ್ಷಣೆಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರ ಈ ಹಗಲ್ ಹೊತ್ತು ಈ ನಮ್ಮ ವಾಹನಗಳ ಸಂಚಾರದಿಂದ ಏನು ಬಿಡುಗಡೆ ಆಗ್ತದ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ, ಅವುಗಳನ್ನ ಹೀರ್ಕೊಂಡು ಈ ನಮ್ಮ ಸಸ್ಯ ಸಂಕುಲ ಗಿಡ ಮರಗಳು ತಮ್ಮ ಆಹಾರವನ್ನ ತಯಾರಿ ಮಾಡ್ಕೊಳ್ತಾವ, ಆಕ್ಸಿಜನ್ ಅನ್ನ ಆಮ್ಲಜನಕವನ್ನ ಬಿಡ್ತಾವ. ಆದ್ರೆ ರಾತ್ರಿ ಹೊತ್ತು ಮಾತ್ರ ಅವು ಇಂಗಾಲದ ಡೈಆಕ್ಸೈಡ್ ಅನ್ನ ಬಹಳಷ್ಟು ಮರಗಳು ಬಿಡ್ತಾವ. ಹಿಂಗಾಗಿ ಈ ಪ್ರತೀತಿ ಬಂತ್ ನೋಡುವ.
2: ಆನಂತರ ಇನ್ನೊಂದು ಏನ್ ಗೊತ್ತನ, ನಾ ಅರಳಿ ಮರದ ಆಲದ ಮರದ ವೈಶಿಷ್ಟ್ಯತೆ ಏನು ಗೊತ್ತನ, ಇದು ವಿಶಾಲವಾಗಿ ಹರಡ್ಕೊಳ್ತದ ಮತ್ತ ಇದು ಸಾವಿರಾರು ಈ ಜೀವರಾಶಿಗಳಿಗೆ ಆಶ್ರಯ ನೀಡ್ತದೆ. ಅದಲ್ದನ ಇದು ಏನ್ ಮಾಡ್ತತಿ ಅಂದ್ರ ಈ ನಮ್ಮ ತಾಪಮಾನವನ್ನ ನಿಯಂತ್ರಿಸುವಲ್ಲಿ ಈ ಗಿಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನೋಡು. ಆಮ್ಯಾಗ ಇದ್ರ ಎಲೆ ಮತ್ತು ತೊಗಟೆಗಳನ್ನ ಅನೇಕ ರೋಗಗಳಿಗೆ ನಾವು ಔಷಧಿಯ ರೂಪದಲ್ಲಿ ಇದನ್ನ ರೋಗಗಳನ್ನು ಗುಣಪಡಿಸಲಿಕ್ಕೆ ನಾವು ಉಪಯೋಗಿಸ್ಬೋದು. ಮತ್ತೆ ಇನ್ನೊಂದು ಈ ಬಿಲ್ ಪತ್ರೆ ಮರ ಐತ್ ನೋಡು, ಇದ್ರ ವಿಶೇಷ ಏನಂದ್ರೆ ಇದು ನಮ್ಮ ಪೂಜೆ ಮಾಡುವಾಗ ಅತ್ಯಂತ ಪ್ರಿಯವಾದ ಶಿವನಿಗೆ ಹತ್ತಿರವಾದಂತ ಒಂದು ಮರ ಅಂತಂದು ಇದನ್ನ ನಾವೆಲ್ಲರೂ ಕರಿತೀವಿ. ಯಾಕಪ್ಪ ಅಂದ್ರೆ ಇದು ಪ್ರಬಲವಾದಂತ ಡಿಟಾಕ್ಸಿಫೈಯಿಂಗ್ ಅನ್ನ ಹೊಂದಿರ್ತದ, ಅಂದ್ರೆ ಇದು ವಿಷ ನಿವಾರಕವನ್ನ ಹೊಂದಿರತಕ್ಕಂತ ಒಂದು ಗುಣ ಇದು ಇದರಲ್ಲಿ ಐತಿ. ಇದರ ಪ್ರಯೋಜನ ಏನಂದ್ರೆ ಇದು ಸುತ್ತಮುತ್ತಲ ಗಾಳಿಯಲ್ಲಿರುವ ರೋಗಾಣುಗಳನ್ನ ಮತ್ತು ವಿಷಕಾರಿ ಅಂಶಗಳನ್ನ ನಾಶಪಡಿಸ್ತದ ಅಂತ ಒಂದು ಶಕ್ತಿ ಈ ಗಿಡದೊಳಗದ, ಬಿಲ್ಪತ್ರೆ ಗಿಡದೊಳಗ. ಆಮೇಲೆ ಇದು ಜೀರ್ಣಕ್ರಿಯೆ ಸಮಸ್ಯೆ ಇದ್ರ ಇದನ್ನ ನಿವಾರಣೆ ಮಾಡ್ತದೆ, ಮತ್ತು ಮಧುಮೇಹ ಇದ್ರ ಇದನ್ನು ನಿವಾರಣೆ ಮಾಡ್ತದಂತ. ಈ ತರ ಅನೇಕ ಕಾಯಿಲೆಗಳು ಇದು ಔಷಧಿಯ ಗುಣಗಳನ್ನು ಹೊಂದಿದ್ ನೋಡು. ಮತ್ತ ಇನ್ನೊಂದು ಈ ಬೆಟ್ಟದಿನಲ್ಲಿ ಐತಲ್ಲ, ಇದ್ರ ವಿಶೇಷಪ್ಪ ಏನಪ್ಪ ಅಂದ್ರ ವಿಟಮಿನ್ ಸಿ ಇದ್ರಾಗ ಜಾಸ್ತಿ ಸಿಗ್ತದ, ಮತ್ತ ಇದು ಬೆಟ್ಟದಿನಲ್ಲಿ ಅಂತರೂ ಆಯುರ್ವೇದದಲ್ಲಿ ಇದನ್ನ ತ್ರಿಫಲಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳ್ಯಾರ. ಇದರ ಪ್ರಯೋಜನ ಏನಪ್ಪ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದ, ಗಾಳಿಯನ್ನು ಶುದ್ಧೀಕರಿಸೋದ್ರ ಜೊತೆಗೆ ಮಾನವನ ಆಯಸ್ಸನ್ನ ವೃದ್ಧಿಸುವಲ್ಲಿ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡ್ತದ.
1: ವಿಟಮಿನ್ ಸಿ ಅತ್ಯಂತ ಹೆಚ್ಚಿಗೆ ಇರುವಂತ ಹಣ್ಣು ನೆಲ್ಲಿಕಾಯಿ, ಪ್ಯಾರ್ಲ್ ಹಣ್ಣು ಇಂಥ ಹಣ್ಣೊಳಗಿರ್ತದ. ಆಮೇಲೆ ನಮ್ಮ ಧಾರವಾಡ ಸುತ್ತಮುತ್ತ ಪ್ಯಾರ್ಲ್ ಗಿಡ ಬೆಳೆಯೋದು ಬಹಳ ಕಠಿಣ ಅಲ್ಲ. ಪ್ಯಾರ್ಲ್ ಗಿಡ ನಮ್ಮ ವಾತಾವರಣಕ್ಕೆ ಬಹಳ ಚಂದ ಬೆಳೀತದ. ಆ ಪ್ಯಾರ್ಲ್ ಹಣ್ಣೊಳಗ ಒಂದು ಸಣ್ಣ ಹಣ್ಣು ತಿಂದ್ರೆ ಇಡೀ ದಿವಸದ ವಿಟಮಿನ್ ಸಿ ನಮಗ ಸಿಗ್ತದೆ. ಅದ್ರ ಎಲೆಯೊಳಗೂ ಬಹಳಷ್ಟು ಔಷಧೀಯ ಗುಣಗಳು ಇರ್ತಾವ ಅಂತ ಹೇಳ್ತಾರೆ. ಈ ರೀತಿ ಸಣ್ಣ ಪುಟ್ಟ ಗಿಡಗಳನ್ನ ಹಚ್ಕೋಬೇಕು. ತೀರಾ ಜಾಗ ಇಲ್ಲ ಅಂತ ಹೇಳಿದ್ರೆ ಇತ್ತಿತ್ತಲಾಗ ಮೈಕ್ರೋ ಗ್ರೀನ್ಸ್ ಅಂತ ಬೆಳೀತಾರೆ. ಇದು ಸಣ್ಣ ವೇಸ್ಟ್ ಆಗಿರುವಂತಹ ಮನೆಯಂದ ಪ್ಲಾಸ್ಟಿಕ್ ಡಬ್ಬಿ ಬುಟ್ಟಿ ಅಂತದ್ರೊಳಗ ಸ್ವಲ್ಪ ಮಣ್ಣು ಹಾಕಿ ಈ ಸಾಸಿವೆ ಬೀಜ ಈ ತರದ ಮನೆಯೊಳಗೆ ಏನ್ ಕಾಳುಗಳು ಇರ್ತಾವಲ್ಲ, ಹೆಸರುಗಿನ ಕಾಳು, ಮಡಿಕೆ ಕಾಳು ಮತ್ತ ಏನೆಲ್ಲ ಕಾಳು ಇರ್ತಾವಲ್ಲ ಅವನ್ನ ಬೆಳೆದು ಅವು 8-10 ದಿನಕ್ಕ ಮೊಳಕೆ ಬಿಟ್ಟು 2-3 ಎಲಿ ಬರ್ತಾವ ಸಣ್ಣಕ್ಕ. ಅವನ್ನ ಕಟ್ ಮಾಡಿ ಸ್ವಚ್ಛಾಗಿ ತೊಳೆದು ಪಲ್ಯದ ಜೊತೆ ಸಲಾಡ್ ಹಂಗ ತಿನ್ನೋದ್ರಿಂದ ಎಷ್ಟು ಆರೋಗ್ಯ ವೃದ್ಧಿ ಆಗ್ತದಂತ ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಾರೆ. ನಮ್ಮ ಪ್ರಕೃತಿಗೆ ಯಾವ್ದು ಹೊಂತದ ಅಂತ ಹೇಳಿ ಸ್ವಲ್ಪ ಮಾಹಿತಿ ಪಡ್ಕೊಂಡು ತಿಳ್ಕೊಂಡು ಈ ಮೈಕ್ರೋ ಗ್ರೀನ್ಸ್ ಗಳನ್ನ ಹೆಂಗ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಬಹಳ ಚಲೋ. ಈಗ ನನ್ನ ಮಗಳು ಬರ್ಗರ್ ಅಂತ ತಿಂತಿರ್ತಾಳ, ಅವಾಗ ನಾ ಏನ್ ಮಾಡ್ತೀನಿ ಮನೆಯೊಳಗ ಸಾಸ್ವಿ ಕಾಳು ತಗೊಂಡು ಆ ಸಾಸ್ವಿ ಕಾಳನ್ನ ಸ್ವಲ್ಪ ಮಣ್ಣು ತಗೊಂಡ್ ಬಂದು ಮಣ್ಣ ಇಲ್ದ ಹೋದ್ರನ್ಗೆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮ್ಯಾಲ ನೀರ್ ಹಾಕಿ ಒಂದ್ ಸಣ್ಣ ಮಶ್ರೂಮು ಈ ತರದ ಏನು ಪ್ಯಾಕೆಟ್ ತರ್ತೀವಲ್ಲ ಅದಕ್ಕೊಂದು ಪ್ಲಾಸ್ಟಿಕ್ ಡಬ್ಬಿ ಬರ್ತದ, ಅದ್ರೊಳಗ್ ಟಿಶ್ಯೂ ಪೇಪರ್ ಹಾಕಿ ಅದ್ರೊಳಗೆ ಈ ಸಾಸಿವೆ ಬೀಜ ಹಾಕಿಬಿಟ್ರೆ ಒಂದು 8-10 ದಿನದಾಗ ಇವು ಸಸಿ ಮೈಕ್ರೋ ಗ್ರೀನ್ ಬರ್ತಾವ. ನಾ ಅವುಗನ್ನೆಲ್ಲ ಕಟ್ ಮಾಡಿ ಸ್ವಚ್ಛಕ್ಕೆ ತೊಳೆದು ಹಾಕೊಡ್ತೀನಿ ನೋಡುವ ರಾಖಿ.
0: ಇದು ಐಡಿಯಾ ಚಲೋ ಐತ್ ನೋಡ ಮಾಲಕ.
2: ಅಲ್ಲ ರಾಖಿ, ಇನ್ನೊಂದು ಏನ್ ಗೊತ್ತನ, ಇವು ಬೇವು ಅತ್ಯುತ್ತಮ ಬ್ಯಾಕ್ಟೀರಿಯಾ ನಿವಾರಕವಾಗಿ ಕೆಲಸ ಮಾಡ್ತಾವ. ಯಾರಿಗಾರ ಈಗ ನೀನು ಹಿಂದೆಲ್ಲ ನೋಡಿರ್ಬೇಕು, ಈಗ ನಮ್ಮ ಮನೆಯಾಗನ ಏನಾರ ಸ್ಕಿನ್ ಪ್ರಾಬ್ಲಮ್ ಆದ್ರೆ ಬೇವಿನ ಎಲೆ ತೊಟ್ಟನ ಅದನ್ನ ಅರ್ದು
0: ಸ್ನಾನದ ನೀರನ್ನ ಬಿಸಿನೀರನ್ನ ಹಾಕೊಂಡು
2: ಈ ತರ ಎಲ್ಲ ಮಾಡ್ತಾವಲ್ಲ, ಒಂದು ಗುಣ ಹೊಂದ್ಯದ. ಆಮೇಲೆ ಇದು ಸಾಕಷ್ಟು ಆಮ್ಲಜನಕದ ಆಗ್ರ ಆಗ್ಯದ. ಇದರಲ್ಲಿ ಕಲುಷಿತ ವಾತಾವರಣವನ್ನ ಈ ಪಂಚವಟಿ ಅಂತಂದ್ ಏನು ಮಾಡ್ಯಾರಲ್ಲ ಇಲ್ಲಿ ಆಕ್ಸಿಜನ್ ಫ್ಯಾಕ್ಟರಿ ಅಂತ ಇದು ಕೆಲಸ ಮಾಡಕತ್ತ. ಅದಕ್ಕೆ ಇವು 5 ಗಿಡಗಳನ್ನ ನಮ್ಮ ಯುವ ರೈತರಾಗಿರ್ಬೋದು, ಹೊಲದ ಬದಿನಲ್ಲಿ ನಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ಜಾಗ ಐತಿ ಈ ತರದ 5 ಗಿಡಗಳನ್ನ ನಾವು ಹಚ್ಕೋತ ಹೋದ್ರೆ ಪರಿಸರನು ಶುದ್ಧವಾಗ್ತದೆ, ಮಾಲಿನ್ಯ ನಿವಾರಣೆ ಆಗ್ತದೆ.
0: ಕುಮಾರಣ್ಣ, ನೀನು ಹೆಂಗಿದ್ರು ಪರಿಸರದ ಬಗ್ಗೆ ಮಾತಾಡ್ಲಿಕ್ಕೆ ಅಂದಾಗ ನಾವು ಒಬ್ಬರನ್ನ ನೆನೆಸ್ಕೊಳ್ಳಾರ್ದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿರ್ಬೇಕು ನೀನ ಯೋಚನೆ ಮಾಡು, ನಮ್ಮ ಸಾಲ ಮರದ ತಿಮ್ಮಕ್ಕ. ಇವರು ತಮ್ಮ ಜೀವನದೊಳಗ 8,000 ಅಧಿಕ ಮರಗಳನ್ನ ನೆಟ್ರು ನೋಡು. ಇಲ್ಲೇ ಬಂದಿದ್ದೇನ್ ಹೇಳು.

0: ಅವರಿಗೆ ಆಸಕ್ತಿ ಹೌದಿಲ್ಲೋ, ಅವ್ರ ಆಸಕ್ತಿ ಮತ್ತು ಅದನ್ನ ಮಾಡ್ಲೇಬೇಕನ್ನೋ ಒಂದು ಛಲ, ಇದು ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಸಹಿತ ಅವರು ಪ್ರಸಿದ್ಧಿಯನ್ನ ಪಡಿಲಿಕ್ಕೆ ಇಡೀ ಜೀವನಾನ ಈ ಸಾಧನೆ ಮಾಡೋದ್ರೊಳಗನ ಅವ್ರು ಕಳೆದ್ ಬಿಟ್ರು. ಮತ್ತ ಅವರು ಒಂದು ಈ ಶ್ರಮದಿಂದ ಈಗ ತುಮಕೂರು ಜಿಲ್ಲೆ ಒಳಗ ಎಷ್ಟು ವಾತಾವರಣ ಚಲೋ ಐತಂದ್ರ ಆ ಇಡೀ ಏರಿಯಾ ಅವ್ರೇನ್ ಮರ ಹಚ್ಚಾರಲ್ಲ ಅಲ್ಲಿರೋ ಇಡೀ ಪರಿಸರ ಈಗ ನಮಗ ಎಷ್ಟೋ ತರದಿಂತ ಇಡೀ ಕರ್ನಾಟಕಕ್ಕ ಒಂದ್ ರೀತಿಲಿ ಅನುಕೂಲ ಆಗೈತಿ. ಜಾಸ್ತಿ ಆಮ್ಲಜನಕ ಅಲ್ಲಿ ವಾತಾವರಣಕ್ಕ ಸಿಗ್ಲಿಕ್ಕತ್ತೈತಿ.
1: ಅಲ್ಲ ಮತ್ತೆ ಇನ್ನೊಂದು, ಈ ನಮ್ಮ ಸಾಲಮರದ ತಿಮ್ಮಕ್ಕ ಏನದಾರಲ್ಲ ಇವ್ರ ಬಗ್ಗೆ ಹೇಳೋದಾದ್ರೆ, ಇವರು ಸಾಧಾರಣ ಬಡ ಕುಟುಂಬದಿಂದ ಬಂದಂತವ್ರು, ಮತ್ತೆ ಇವರಲ್ಲಿ ಯಾವುದೇ ಒಂದು ಔಪಚಾರಿಕ ಶಿಕ್ಷಣ ಇರಲಿಲ್ಲ ಇವ್ರ ಹತ್ರ, ಆದ್ರೆ ಇವರು ಪರಿಸರದ ಮಹತ್ವವನ್ನ ಅರಿತು ಜಗತ್ತಿಗೆ ಅದನ್ನ ಎಲ್ರಿಗೂ ಹೇಳ್ಕೊಟ್ರು. ಜಗತ್ತಲ್ಲಿ ನಾವು ಯಾವ ತರ ಪರಿಸರವನ್ನು ಉಳಿಸಬಹುದು, ಯಾವ ತರ ಅದನ್ನ ಬೆಳೆಸಬಹುದು, ತಮ್ಮ ಮಕ್ಕಳಂತನ ಗಿಡಗಳನ್ನ ಪೋಷಣೆ ಪಾಲನೆ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡಿ ಇವತ್ತು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ.
0: ಹೌದು.
1: ಯಾವುದೇ ಈ ಪ್ರಶಸ್ತಿಗಳು ಬರ್ತವು, ಅದು ಬರುತ್ತೆ ಇದು ಬರುತ್ತೆ
0: ಆಸೆಪಟ್ಟವರಲ್ಲ,
1: ಅವು ತಾನಾಗೆ ಅರಿಸಿ ಬಂದವು.
0: ಹೌದೌದು. ಅವ್ರೇನೋ ಸಹಜಕ್ಕದನ್ನ ತಮ್ಮದೊಂದು ಹವ್ಯಾಸ ಮಾಡ್ಕೊಂಡಿದ್ದನ್ನ ದೊಡ್ಡ ಪ್ರಮಾಣದೊಳಗೆ ಬೆಳೀತಾ ಬಂತು, ಮತ್ತೆ ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಸೇತಕ್ಕ ಕೊಡ್ತು.
1: ಪದ್ಮಶ್ರೀ ಪ್ರಶಸ್ತಿ ಸಿಕ್ತದ, ಅವ್ರಿಗೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಿಕ್ಕೈತಿ.
2: ಆಮೇಲೆ ಅವರು ಮಾಡಿದ್ದು ಬಹಳಷ್ಟು ಮುಗ್ಧತೆ ಮತ್ತು ಪ್ರೀತಿಯಿಂದ ಮಾಡಿದ್ದು, ಅವ್ರಿಗೆ ಬಹಳಷ್ಟು ಇದರಿಂದ ಪ್ರಶಸ್ತಿ ನನಗ್ ಸಿಗ್ತದ, ಹೆಸರು ಬರ್ತದ ಅನ್ನೋದು ಗೊತ್ತಿರಲಿಲ್ಲ. ಮಕ್ಕಳಿಲ್ಲದಂತಹ ಅವರು ಗಿಡಗಳನ್ನೇ ತಮ್ಮ ಮಕ್ಕಳು ಅಂತ ಹೇಳಿ ಬಹಳ ಪ್ರೀತಿಯಿಂದ

0: ಆಮೇಲೆ ರಾಖಿ, ನಾವು ಗಿಡ ಮರ ಎಲ್ಲ ಸಂರಕ್ಷಣೆ ಮಾಡ್ತೀವಿ, ನಮ್ಮ ಪರಿಸರ ಚಲೋ ಇರಬೇಕು ಅಂತ ಹೇಳಿದಾಗ ಕೆಲವು ವಿಷಯ ಅದಾವ ನೋಡು. ನಾವು ಬಹಳಷ್ಟು ಸರಿ ಗೊತ್ತಿಲ್ದಂಗ ಪ್ಲಾಸ್ಟಿಕ್ ಅತಿಯಾಗಿ ಬಳಸ್ತೀವಿ. ಎಲ್ಲೋ ಹೋದ್ರು ಈಗ ಪ್ಯಾಟಿಗೆ ಹೋಗಬೇಕಾರ ನಾವು ಚೀಲ ತಗೊಂಡು ಹೋಗಿರಂಗಿಲ್ಲ.
1: ಹೌದು,
0: ಏನ್ ಅನ್ಕೊಂಡ್ಬಿಡ್ತೀವಿ, ಪ್ಲಾಸ್ಟಿಕ್ ಚೀಲಾಗ ಎಲ್ಲಾ ಸಾಮಾನ್ ತರ್ತೀವಿ. ಎಲ್ಲಾ ಸಾಮಾನ್ ತಂದು ಅವನ್ನ ಎಲ್ಲಿ ಬೇಕಲ್ಲೇ ಒಗೆದು ಬಿಟ್ರೆ ಈ ಪ್ರಾಣಿಗಳು ಹೊಟ್ಟಿಗೆ ಅವು ಹೋದ್ಬಿಟ್ರೆ ಅದು ಅವು ತಿಂದು ಒದ್ದಾಡಿ ಅವು ಸಾವಿಗೂ ಈಡಾಗಬಹುದು ಕೆಲವು ಸರಿ. ಮತ್ತ ಅದಷ್ಟೇ ಅಲ್ಲ, ಈ ಒಂದು ಪ್ಲಾಸ್ಟಿಕ್ ಸಣ್ಣ ಚೀಲ ಅದು ವಾತಾವರಣದಾಗ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಸಾವಿರಾರು ವರ್ಷ ಬೇಕು. ನಾವ ತರಕಾರಿಗೆ ಕಿರಾಣಿ ಅಂಗಡಿಗೆ ನಮ್ದ ಬಟ್ಟಿ ಚೀಲ ಒಯ್ದು ಬಹಳ ಚಲೋ ಅಲ್ಲ
1: ಚಲೋ.
0: ರಾಖಿ, ನೀನು ನಾನು ಸಣ್ಣವರಿದ್ದಾಗ ನಾವು ಒಟ್ಟ ಊರಿಗೆ ಚಿರತೆ ಬಂತು, ಯಾರ್ದೋ ಮೇಲೆ
1: ದಾಳಿ
0: ಮಾಡ್ತು, ಆನಿ ಬಂತು ಕೇಳ್ತಿರ್ಲಿಲ್ಲ.
1: ಹೌದು,
0: ಈಗ ಯಾಕೆ ಬರಾಕತ್ತಾವು ಅಂತ ಹೇಳಿದ್ರೆ ಕಾಡು ಅವುಗಳ ವಾಸಸ್ಥಾನ. ಈ ಮನುಷ್ಯ ಹೋಗಿ ಆ ಕಾಡಿನೊಳಗಿನ ಮರಗಳನ್ನ ಕಡಿದು ಅವುಗಳ ಮನಿ ಕಿತ್ಕೊಂಡ್ ಬಿಟ್ಟಾಗ ಅವಕ್ಕೆ ಆಹಾರ ಕಡಿಮೆ ಆದಾಗ ಈ ಮನುಷ್ಯರಿದ್ದ ಜಗಕ್ ಬಂದ್ಬಿಡ್ತಾವ.
1: ಅದೇ, ಆಮೇಲೆ ಮಲಕ ಇತ್ತಿತ್ತಲಾಗಿನ ಈಗಿನ ಒಂದು ಜಗತ್ತಿನ ಯೋಚನೆಯನ್ನ ನೋಡಿದ್ರ ಏನಾಗ್ಬಿಟ್ಟೈತಿ, ಅವರು ಬಹಳ ಜನ ನೋಡ್ತೇವಲ್ಲ ಯಾರು ಪರಿಸರದ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ತಮ್ಮ ದಿನಚರಿ ತಮ್ಮ ಒಂದು ಹಣ ಗಳಿಕೆ ಬಗ್ಗೆನೆ ವಿಚಾರ ಮಾಡ್ತಾರ ಹೊರತು ನಾಳೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಪ್ರಕೃತಿ ಇಲ್ದನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯನೇ ಯಾರಿಗೂ ಅರ್ಥನೇ ಆಗ್ವಲ್ತೋ ಅಥವಾ ಅರ್ಥ ಆದ್ರೂ ಇನ್ನೊಬ್ರು ಮಾಡ್ತಾರ ಬಿಡೋ ಅಂತ ಹೇಳಿ ಬಿಟ್ಟು ಬಿಡ್ತಾರೋ, ಇದು ತಿಳಿಲಾರದ ವಿಷಯ ಆಗ್ಬಿಟ್ಟೈತಿ. ಅದು ಹಂಗಲ್ಲ, ಅದನ್ನ ನಾವೇ ಸ್ವಂತ ನಮ್ಮ ವೈಯಕ್ತಿಕ ಅಂತನ ತಗೊಂಡು ನೀವ್ ಹೆಂಗ ಈಗ ಮಕ್ಕಳಿಗೆ ಆಸ್ತಿ ಮಾಡಿಡಾತಿರಲ್ಲ, ಪ್ರಕೃತಿನೇ ಆಸ್ತಿ. ಖರೆ ನಿಜ ಹೇಳ್ಬೇಕಂದ್ರ ಪ್ರಕೃತಿ ಒಳಗೂ ಒಂದು ಪಾಲು ನಿಮ್ ಶ್ರಮಾನ ಹಾಕ್ರಿ, ನೀವು ಅಲ್ಲಿನೂ ಒಂದ್ ಮರ ನಟ್ಟ ಆ ಆಸ್ತಿನ ನಿಮ್ ಮಕ್ಳಿಗೆ ಬಿಡ್ರಿ ಅಂತನ್ನ. ಆಮೇಲೆ ಮುಂದ ಈಗ ನೋಡ್ರಿ ಇಷ್ಟು ಬಿಸಿಲಿನ ತಾಪ ಹೆಚ್ಚಿಗೆ ಆಗೈತಂದ್ರ ಇದು ಪರಿಸರ ನಾಶ ಆಗಿರೋದೇ ಪ್ರಮಾಣ, ಇಷ್ಟು ಬಿಸಿಲು ಈ ಸಲೇ ಜಾಸ್ತಿ ಆಗಿರೋದಕ್ಕ. ಹಂಗಾಗಿ ನಾವು ಆದಷ್ಟು ಈಗೂ ಟೈಮ್ ಐತಿ, ನಾವು ಈಗಲಾದ್ರೂ ಪರಿಸರಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಮತ್ತು ಪರಿಸರ ಬೆಳೆಸಲಿಕ್ಕೆ ನಾವು ಜಾಸ್ತಿ ಶ್ರಮ ಹಾಕಬೇಕು ಅಂತೇನೆ ನಾನು.
0: ಆಮೇಲೆ ಇವೆಲ್ಲ ಬಹಳ ದೊಡ್ಡ ವಿಷಯಗಳಲ್ಲ, ಸಣ್ಣ ಸಣ್ಣದೊಳಗ ನಾವು ಬಹಳಷ್ಟು ಪರಿಸರ ಉಳಿಸೋದ್ರೊಳಗ ನಮ್ಮ ಕೊಡುಗೆ ಕೊಡಬಹುದು.
1: ಅದೇ
0: ರಾಖಿ, ನಾಲ್ಕ್ ಮಂದಿ ಒಂದ ಕಚೇರಿಗಳ ಕೆಲಸ ಮಾಡ್ತಾರ ಅಂತ ತಿಳ್ಕೊ, ನಾಲ್ಕು ಜನ ನಾಲ್ಕು ಕಾರು ನಾಲ್ಕು ಗಾಡಿ ತಗೊಂಡು ಹೋಗೋಕ್ಕಿಂತ ಈ ಕಾರ್ ಪೂಲಿಂಗ್ ಅಂತ ಹೇಳ್ತಾರೆ. ಒಂದ್ ಕಾರ್ನೊಳಗ್ ನಾಲ್ಕ್ ಜನ ಆರಾಮ್ ಕುತ್ಕೋಬಹುದು ಒಬ್ಬರು ಕಾರ್ ಹೊಡೆದ್ರೆ. ಆಮೇಲೆ ನಾಲ್ಕು ಜನ ಕುತ್ಕೊಂಡ್ರ ನಾವು ಟ್ರಾಫಿಕ್ ಅಲ್ಲಿ ಕಡಿಮೆ ಆಯ್ತು, ಟ್ರಾಫಿಕ್ ಕಡಿಮೆ ಆಯ್ತು, ಇಂಧನ ಉಳಿತಾಯ ಆಯ್ತು, ದುಡ್ಡು ಉಳಿತು, ಆಮೇಲೆ ಪರಿಸರ ರಕ್ಷಣೆ ಆಯ್ತು,
1: ಆಮೇಲೆ ಸಾಮಾಜಿಕವಾಗಿ ಒಂದು ಸ್ನೇಹನು ಬೆಳಿತೈತಿ,
0: ಆಮೇಲೆ
1: ಅವಶ್ಯಕತೆನೂ ಬಹಳ ಅದ ಈಗಿನ ಕಾಲಕ್ಕೆ.
2: ಅಲ್ಲ, ಕರೆಕ್ಟ್ ನೀವು ಹೇಳೋದು ನೂರಕ್ ನೂರ್ ಸತ್ಯದ. ನಾ ಏನ್ ಹೇಳದಂದ್ರ ನಿಮ್ಮಲ್ಲಿ ಈ ಮನೋಭಾವನೆ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ನಾವು ಆರ್ಥಿಕವಾಗಿನೂ ಅಲ್ಲಿ ನಾವು ಎಲ್ಲರೂ ಸಮ ಅಂತ ಬರ್ಬೇಕು. ಈಗ ನಾವು ಒಬ್ಬರದ ಕಾರ್ ಐತಿ, ಈಗ ಮಾಲನ್ ಕಾರ್ ಐತಿ ಅಂದ ತಕ್ಷಣ ನಾವು ಮಾಲನ್ ಕಾರ್ ಒಳಗೆ ಹತ್ಕೊಂಡು ಹೋಗ್ತೀವಿ, ನಮ್ಮನ್ನು ಕುಂದರ್ಸ್ಕೊಂಡು ಹೋಗ್ತಾಳೆ ಇಲ್ಲ ಅಂತಲ್ಲ. ಆದ್ರೆ ನಾವು ಹೋಗ ಬರಂತ ಖರ್ಚು ವೆಚ್ಚ ಏನಿರ್ತೈತಲ್ಲ, ಪೆಟ್ರೋಲ್ ಅನ್ನ ನಾವು ಶೇರಿಂಗ್
1: ಮಾಡ್ಕೋಬೇಕು.
2: ಅವಾಗ ಏನಾಕತಿ, ಅವ್ರಿಗೂ ಬರ್ಡನ್ ಆಗಲ್ಲ, ಮತ್ತೆ ನಮ್ಮ ಕೆಲಸನೂ ಸುಸೂತ್ರವಾಗಿ ಹೋಗಿ ಬರ್ತವೆ. ನಾವ ತಲೆಗೆ ಒಬ್ಬ ಬರುವ ನಂದು ಕಾರ್ ಹೋಗಿದ್ರೆ ಏನಾಕತಿ, ಪೆಟ್ರೋಲ್ನು ಹಾಳು, ಪರಿಸರನು ಹಾಳು, ಟ್ರಾಫಿಕ್ನು ಜಾಮಾತು, ಎಲ್ಲವೂ ಈ ತರದ ತೊಂದರೆಗಳಿಂದ ತಪ್ಪಿಸ್ಬೋದು. ಈಗ ಒಂದು 15-20 ಕಿಲೋಮೀಟರ್ ದೂರ ಐತಪ್ಪ ಅಂದ್ರ ನಾವು ಈ ಒಂದ್ ಕಾರ್ನಾಗ ಆರಾಮಾಗಿ ಅಡ್ಡಾಡ್ಕೊಂಡು ಬರ್ಬೋದು, ಪೆಟ್ರೋಲ್ ಶೇರ್ ಮಾಡ್ಕೊಂಡು.
1: ಅಲ್ಲ ಕುಮಾರ,
0: ಈಗ ಒಂದ್ ದಿನ ರಾಖಿ ಕಾರ್ ತಗೊಂಡ್ರೆ ಒಂದ್ ದಿನ ಕುಮಾರನ್ ಕಾರ್,
1: ಅಲ್ಲ
0: ಒಂದ್ ದಿನ ಬೇರೆದವ್ರ ಗಾಡಿ, ಈ ತರ ಮಾಡ್ಕೋಬಹುದು.
1: ಕುಮಾರನ ಕಾರ್ನಾಗ ಇಬ್ರು ಕೂಡ ಬಂದಿರ, ಮತ್ತೀಗ ಈಗ ಆತು ಗಿಡ ತೆಗಿಯವನು ಡಿಕ್ಕಿ ಒಳಗಿಂತ್ರ, ಮತ್ ಸಂಜಿನೂ ಆಗಾಗ ಬಂತಿನ್ ಲಘು ಲಘು ಗಿಡ ಹಚ್ಚಿ ಮಾಲಕ್ಕ ಡಿನ್ನರ್ ಟೈಮಿಗೆ ಏನಾರ ಅಡ್ಗಿ ಮಾಡೋಣ ಮತ್ತಿವತ್ತ.
0: ಹೌದಲ್ಲ,
1: ಗಿಡ ಹಚ್ಚೋ ಸಂಭ್ರಮದಾಗ ನಮ್ ಹೊಟ್ಟಿಗೆ
0: ಊಟ ಮರೆಯೋಂಗಿಲ್ಲ,
1: ಊಟ ಮರೆಯೋಂಗಿಲ್ಲ. ಆದ್ರೂ ನಾನು ರಾಗಿ ಗಂಜಿ ಮಾಡಿಟ್ಟೇನಿ, ನಾನು ಮಾಲಕ್ಕ ಸೇರಿ ಲಘು ಲಘು ಏನಾರ ಅಡ್ಗಿ ಮಾಡ್ತೇವೆ ಕುಮಾರಣ್ಣ. ನೀ ಗಿಡ ಹಚ್ಚಿ ಒಂಚೂರು ಇದಕ್ಕೆ ಗುಂಡಿ ಒಳಗ್ ಮಣ್ಣು ಹಾಕಿ
2: ಬಂದ್ಬಿಡು.
0: ಆಮೇಲೆ ನಿಂದು ಪಾಲಕ್ ಸೊಪ್ಪು ಬೆಳೆದೈತಲ್ಲ, ಅದ ಪಾಲಕ್ ಸೊಪ್ಪ ಕಿತ್ತು ಪಲ್ಯ ಮಾಡೋಣ
1: ಮಾಡೋಣ ನಡಿ ಮಾಲಕ್ಕ. ನೀ ಹಂಗಾರ ಹರ್ಕೊಂಬ ಅದನ್ನ ಪಾಲಕ್ ಸೊಪ್ಪು ಕಿತ್ಕೊಂಬ, ನಾನು

0: ಅಡಿಗೆ ಮನ್ಯಾಗ ಹೋಗಿ ಅಂದ್ರೆ ಅಣಿ ಹಾಕ್ತೇನಿ ನಡ್ರಿ ಹಂಗಾರ
1: ಡಿನ್ನರ್ ಟೈಮ್
2: ಬಳಿರೆ ಲಾಡು ಸಾಲು ಮಹದೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು.
0: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಮ್ರಾಣಿ. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

ಆಕಾಶವಾಣಿ ಧಾರವಾಡ. ಈಗ ಕಾರ್ಯಕ್ರಮ ಜನಪದ ವೈವಿಧ್ಯ. ನರಗುಂದ ತಾಲೂಕಿನ ಸುರಕೋಡದ ದ್ಯಾಮಪ್ಪ ಮಲ್ಲಪ್ಪ ಗೊಜನೂರು ಮತ್ತು ಸಂಗಡಿಗರಿಂದ ಜಗ್ಗಲಿಗೆ ವಾದನ.

ನರಗುಂದ ತಾಲೂಕು ಸುರಕೋಡದ ದ್ಯಾಮಪ್ಪ ಮಲ್ಲಪ್ಪ ಗುಜನೂರ್ ಹಾಗೂ ಸಂಗಡಿಗರಿಂದ ಜಗ್ಗಲಿಗೆ ವಾದನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಹುಣ್ಣೂರಿನ ಸೊನವ ಭೋಜಪ್ಪಗೋಳ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ.

ಹುಣ್ಣೂರಿನ ಸೋನಾವ ಭೋಜಪ್ಪಗಳು ಮತ್ತು ಸಂಗಡಿಗರಿಂದ ಚೌಡಕಿ ಪದ ಕೇಳಿದಿರಿ. ಇನ್ನು ಮುಂದೆ ಕುಂದಗೋಳ ತಾಲೂಕು ಗುಡಿಗೇರಿಯ ಬಸಣ್ಣ ಸಿ ಮುಳಗುಂದ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ.

0: ಕರ್ಮದ ಗಂಟ ಕಟ್ಟೋ, ಕರ್ಮದ ಗಂಟ ಕಟ್ಟೋ.
1: ಕುಂದಗೋಳ ತಾಲೂಕು ಗುಡಿಗೆರೆಯ ಬಸಣ್ಣ ಶಿವಬಸಪ್ಪ ಮುಳಗುಂದ ಹಾಗೂ ಸಂಗಡಿಗರಿಂದ ಏಕತಾರಿ ಪದ ಕೇಳಿದಿರಿ. ಇನ್ನು ಮುಂದೆ ರಾಯಬಾಗು ತಾಲೂಕು ಮಂಟೂರಿನ ರಾಮಪ್ಪ ರಾಯಪ್ಪ ಜೀವನಿ ಮತ್ತು ಸಂಗಡಿಗರಿಂದ ಕಣಿವಾದನ.

ರಾಯಬಾಗ ತಾಲೂಕು ಮಂಟೂರಿನ ರಾಮಪ್ಪ ರಾಯಪ್ಪ ಜೀವನಿ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಜನಪದ ವೈವಿಧ್ಯ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: ಹಲೋ ಅಭಿಲಾಷ, ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಮೊದಲನೇ ಕರೆ ನೋಡೋಣ. ನಮಸ್ಕಾರ. ನಮಸ್ಕಾರ.
1: ನಮಸ್ತೆ ಸರ್.
0: ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡೋದು ಹೇಳ್ರಿ?
1: ನಾ ಇಲ್ಲಿ ಲಿಂಗಸೂರು ತಾಲೂಕಿನಿಂದ ಮಂಚೇಶ್ ಅಂತ ಮಾತಾಡ್ತೀರ ಸರ್.
0: ಆಕಾಶವಾಣಿ ಕೇಳ್ತಿರ್ತೀರಿ?
1: ತುಂಬ ಕೇಳ್ತೀವಿ ಸರ್, ಯಾಕಂದ್ರೆ ನಮ್ಮ ರೇಡಿಯೋ ಬಿಟ್ಟಿಂದ ಏನೇ ಇಲ್ಲ ರೀ, ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ಸರ್.
0: ಸರಿ, ಯಾವ ಗೀತೆ ಪ್ರಸಾರ ಮಾಡೋಣ ಹೇಳ್ರಿ ನಿಮಗೆ?

0: ಹಲೋ,
1: ಹಾಂ ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ
0: ಸರ್? ನಮಗ ಭಕ್ತ ಜ್ಞಾನದೇವ ಚಿತ್ರದಿಂದ ನಿನ್ನೊಳಗಿರುವ ಪರಮಾತ್ಮನನ್ನು ನೀ ಕಾಣದ ದೇವ ಮಾನವನ ಅಂತ ಇದ್ದೀನಿ.
1: ಓ, ಎಸ್ ಜಾನಕಿ ಅವರು ಹಾಡಿರುವಂತ ಗೀತೆನ ಕೇಳ್ತಾ ಇದ್ದೀರಾ?
0: ಹಾ ಸರ್.
1: ಸರಿ, ತಮಗಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು.
1: ನಮಸ್ಕಾರ.

0: ಹಲೋ ಅಭಿಲಾಷೆ ಕಾರ್ಯಕ್ರಮ, ನಮಸ್ಕಾರ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ಹಲೋ ಹಲೋ, ನಾನು ಸಚಿನ್. ಬಂಗಾರದ ಹೃದಯ ಇದ್ದು
0: ಯಾವ್ದು
1: ಹೇಳಿದ್ದು? ಹಲೋ,
0: ಯಾವ್ದ್ರಿ ಬಂಗಾರದ?
1: ಹಲೋ,
0: ಹಾ ಹೇಳ್ರಿ, ಯಾವ ಹಾಡು ಬೇಕಾಗಿತ್ತು?
1: ನನಗೆ ಪಿ ಸಿ ಸಿ ಕೃಷ್ಣಿ ಹಾಡಿದ್ ಬಂಗಾರದ ಹೃದಯ ಹಾಡ ಬೇಕಾಯ್ತು.
0: ಬಂಗಾರ
1: ಮಾತಾಡಿ ಕತ್ತೀನಿ.
0: ಬಂಗಾರದ ಹೂವು ಅಲ್ರಿ?
1: ಅನಂತ ಹಲೋ.
0: ಸರಿ, ತಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ. ಹಾ, ಪಿ ಸುಶೀಲ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ತಮ್ಮ ಅಭಿಲಾಷೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡೋದು ಹೇಳ್ರಿ? ನಮಸ್ಕಾರ. ಹಲೋ ಹಲೋ
1: ಹಲೋ ಸರ್.
0: ಹಾಂ ನಮಸ್ಕಾರ, ಯಾರು ಮಾತಾಡೋದು ಹೇಳ್ರಿ?

0: ನಾನು ಲಿಂಗಸೂರಿಂದ ಶಂಕರಗೌಡ್ರಿ.
1: ನಾ ನಮಸ್ಕಾರ ಶಂಕರಗೌಡ್ರಿಗೆ.
0: 4 ವರ್ಷದಿಂದ ಫೋನ್ ಹಚ್ಚಕತ್ತೀನಿ, ಫೋನ್ ಹಚ್ಚಕತ್ತ ನೋಡ್ರಿ ನನಗೆ.
1: ಖುಷಿ ಆಯ್ತಲ್ಲ ನಿಮ್ಗೆ.
0: ಸರ
1: ಹಾಂ ಹೇಳ್ರಿ. ಯಾವ
0: ಸರ್ ಭಕ್ತಿ ಈಗ ಆಡ್ದಲ್ಲ ಸರ್ ಸರ್
1: ಯಾವ್ದು ಹೇಳ್ರಿ, ಯಾವ ಯಾವ ಚಿತ್ರದ್ದು
0: ಸರ್? ಈಗ ಮಹತ್ವ ಶಾಕ್ರಿ ವಿಜಯ ಮಹಂತ
1: ವಿಜಯ ಮಹಂತ
0: ಭಕ್ತನಾದಡೆ ಭಯಭಕ್ತಿ ತುಂಬಿರಬೇಕು, ಭಕ್ತನಾದಡೆ ಗುರುಲಿಂಗ ಜಂಗಮ ಪ್ರೇಮಿಯಾಗಿರಬೇಕು ನೋಡ್ರಿ.
1: ಸರಿ
0: ಮಹತ್ವ ಸರ್
1: ಏನ್ ಹೇಳ್ರಿ?

0: ವಿಜಯ ಮಹಾಂತ
1: ಶಿವಾಗ ಭಕ್ತನಾದಳೆ ಭಯಭಕ್ತಿ ತುಂಬಿರಬೇಕು, ಭಕ್ತನಾದಳೆ ಗುರುಲಿಂಗ ಜಂಗಮ ಪ್ರೇಮಿಯಾಗಿರಬೇಕು ನೋಡ್ರಿ.
0: ಸರಿ,
1: ಮಾತಪಶು
0: ಏನ್ ಹೇಳ್ರಿ?
1: ಮಾತಪಶಿ ಪಿಕ್ಚರ್ ನೋಡ್ರಿ.
0: ಹಾ ಸರಿ ಸರಿ, ತಮಗಾಗಿ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಯನ್ನು ಕೇಳ್ತಾ ಇದ್ದೀರಾ?
1: ಸರ್
0: ಸರಿ, ತಮಗಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗೌಡ್ರಿ.
1: ಶಂಕರ್
0: ನಮಸ್ಕಾರ.

0: ಆ ತೋಡಿ ಏನದ ಮತ್ತ ಯಾರು ಯಾರು ಹಾಸ್ಕರಿ ಹಟವಾದಿ ಮೂಳಿನಿಂದ
1: ಸರ್ ಯಾರು ಮಾತಾಡೋದು ಹಿಂದ ನಿಮಗಲ್ಲಿ ಅವ್ರ ಕಡೆನೆ ಕೊಡ್ರಲ್ಲ ಕೊಟ್ರಿ ಕೊಟ್ರಿ ಅವ್ರಿಗೆ ಮಾತಾಡೋಣ.
2: ಹಲೋ
1: ಹಲೋ ಹಾ ಯಾವ್ದ್ ಬೇಕಮ್ಮ?
2: ಹಟವಾದಿ ಮೂವಿಯಿಂದ ಯಾರು ಯಾರು?
1: ಹಾ ಸರಿ, ನಿನಗಾಗಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದೀವಿ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ.
2: ಧನ್ಯವಾದ.
1: ನಮಸ್ಕಾರ.

0: ನಮಸ್ಕಾರ, ಹಲೋ ಅಭಿಲಾಷ ಕಾರ್ಯಕ್ರಮ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ರೀ.
1: ನಾನು 15 ತನಕ ಕಟ್ಟಿಗೆಯಿಂದ ಅಳಿಯಪ್ಪ ಆಗಲಿ ಮಾತಾಡೋದು ಸರ.
0: ಆರಾಮದಿರಿ?
1: ಹಲೋ ಸರ.
0: ಹಾಂ, ಆರಾಮದಿರಿ. ನಮಸ್ಕಾರ.
1: ಆರಾಮಿದ್ರು ಸರ?
0: ಊಟ ಆಯ್ತು ರೀ?
1: ನೀವು ರೀ ಆರಾಮದ್ರಿ?
0: ಆರಾಮದಿ ನೋಡ್ರಿ. ಯಾವ ಗೀತೆ ಪ್ರಸಾರ ಮಾಡಿ ನೋಡ್ರಿ ನಿಮಗೆ?
1: ನಮಗೆ ರೀ ಧ್ವಜದಿಂದ ರೀ ಧ್ವಜ.
0: ಧ್ವಜ ಚಿತ್ರದ ಹೆಸರು ಅಲ್ವಾ?
1: ಹೌದ್ರಿ.
0: ಇಲ್ಲ ಅಲ್ರಿ, ಅದು
1: ಇಲ್ರಿ
0: ಧ್ವಜ ಇಲ್ಲ ರೀ.
1: ಅಂತರಿ ಹೂ ಹೂ ಮಲ್ಲಿಗೆ ಅದ್ರೊಳಗಿಂದ ಹಾಕಿ ಸರ್. ಸೇವಂತಿ ಸೇವಂತಿ ರೀ
0: ಹೂ ಮಲ್ಲಿಗೆ.
1: ಸರ
0: ಹಾಂ ಹೇಳ್ರಿ.
1: ಹೂ ಮಲ್ಲಿಗೆ ರೀ.
0: ಹಾಂ, ಚಿತ್ರದ ಹೆಸರು ಅದು?
1: ಸೇವಂತಿ ಸೇವಂತಿ ಹಾಕ್ರಿ ಸರ.
0: ಚಿತ್ರದ ಹೆಸರು ಹೂ ಮಲ್ಲಿಗೆ ಅಂತ ಹೇಳ್ತಿದ್ದೀರಾ?
1: ಹೌದ್ರಿ ಸರ.
0: ಇಲ್ಲಲ್ರಿ, ಅದೂ ಇಲ್ಲ.
1: ಅದು ಇಲ್ರಿ.
0: ಹ್ಞೂ,
1: ನೀವು ಅಂದ್ರಿ.

0: ನಮಸ್ಕಾರ.
1: ಹಲೋ,
0: ಹಲೋ, ಯಾರು
1: ನಮಸ್ತೆ ಸರ್.
0: ಮಾತಾಡೋದ್ರಿ?
1: ಸರ್, ನಾವು ಬಿಜಾಪುರ ಜಿಲ್ಲೆಯಿಂದ ಮುದಕಪ್ಪ ಮಾತಾಡೋದು ರೀ.
0: ಮುದುಕಪ್ಪ ಅವರು.
1: ಹೌದ್ರಿ ಸರ್.
0: ಊಟ ಆಯ್ತು ರೀ?
1: ಊಟ ಆದ್ರಿ ಸರ್. ಪುರಾಣಿ ಸರ್ ಅಲ್ರಿ ನಾವು.
0: ಇಲ್ಲ, ನಾನು ಮಧುಕೇಶ್ವರ್ ಅಂತೇಳಿ ಮಾತಾಡೋದು ರೀ.
1: ಸೇಮ್ ಅವ್ರ ಗತ್ಲೇ ಬರ್ತದೆ ಸರ್. ಮದುವೆ ಆಯ್ತು.
0: ಯಾವ್ದು ಯಾವ ಗೀತೆ ಪ್ರಸಾರ ಮಾಡೋಣ ನೋಡ್ರಿ?
1: ಓನಲ್ಲಿ ಅವಳಿಗಿಂದು ಚಿತ್ರ ಅವ್ರು ಹಾಡಿದ್ದು ಕನಸುಗಾರನ ಬೇಕು ಸರ್.
0: ಚಿತ್ರ ಅವರು ಹಾಡಿರುವಂಥ ಕನಸುಗಾರ.
1: ಹ್ಞೂ ಸರ್, ಓನಲ್ಲಿ ಐತಲ್ರಿ ಸರ್.
0: ಹಾಂ,
1: ನಮಗೆ
0: ಸರಿ. ಅದನ್ನು ತಮಗಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳಿ ಆನಂದಿಸಿ.
1: ಶರಣಪ್ಪ ಉತ್ನಾಳ ಅವ್ರಿಗೆ ಸಮಸ್ಯೆ.
0: ಯಾರಿಗೆ ರೀ? ಉತ್ನಾಳ ಅವರಿಗೆ.
1: ಶರಣಪ್ಪ ಉತ್ನಾಳ ಅವರು ಕಾಯಂ ಕೇಳ್ಬರೋದಾರ ರೀ.
0: ಹಾಂ, ಅವರಿಗಾಗಿ ಈ ಗೀತೆ ಪ್ರಸಾರ ಮಾಡಿ ಅಂತಿದ್ದೀರಾ?
1: ಹ್ಞೂ ಸರ್.
0: ಸರಿ, ಉತ್ನಾಳ ಅವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.

ನಮಸ್ಕಾರ. ನಮಸ್ಕಾರ ರೀ, ಯಾರು ಮಾತಾಡೋದ್ರಿ? ಯಾರು ಹೇಳ್ರಿ? ಶಾಂತ ಅವರು. ಆರಾಮದೇವ್ರಿ? ನೀವು ಆರಾಮದಿರಿ? ಯಾವ ಗೀತೆ ಪ್ರಸಾರ ಮಾಡೋಣ ಹೇಳಿ ತಮಗಾಗಿ? ಯಾವ್ದ್ರಿ? ನಿಮ್ದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹಾ ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡ ನೋಡ್ರಿ? ನೀವು ಬೇರೆ ಯಾವ್ದಾದ್ರು ಚಿತ್ರ ಇದ್ರೆ ಹೇಳಿ. ಜೊತೆ ಜೊತೆ ಹೇಳಿ. ಹಾ, ಯಾವ ಗೀತೆ ಪ್ರಸಾರ ಮಾಡೋಣ ಹೇಳಿ ಅದರಲ್ಲಿ? ಓ ಗುಣವಂತ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ಗೀತೆಯನ್ನು ಕೇಳ್ತಾ ಇದ್ದೀರಾ. ಸರಿ, ತಮಗಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ.

ಈ ಮಾಹಿತಿ ನೀಡಿ, 1,700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1,00,000 ಜನರಿಗೆ ನೀರು